ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಜನರಲ್ ಮೆಡಿಸಿನ್ ವಿಭಾಗದ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಅಶ್ವಿತ್ ಬಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ಬಗ್ಗೆ ಎಲ್ಲ ಆಗಾಗ ಮಾತಾಡ್ತಾ ಇರ್ತಾರೆ, ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಏನು, ಅದರ ಬಗ್ಗೆ ಆರಂಭದಲ್ಲಿ ನಮ್ಮ ಕೆಲವರಿಗೆ ಮಾಹಿತಿ ಕೊಡ್ತೀರಾ?
1: ಸೊ ಈಗ ಡಯಾಬಿಟೀಸ್ ಅಂತ ಹೇಳಿದ್ರಿ ನೀವು, ಡಯಾಬಿಟೀಸ್ ಅಂತ ಹೇಳಿದ್ರೆ ಈಗ ನೀವು ಕನ್ನಡದಲ್ಲಿ ನಾವು ಅದಕ್ಕೆ ಅನುವಾದ ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ. ಸೊ ಎಲ್ರಿಗೆ ಈಗ ಒಂದು ಡಯಾಬಿಟೀಸ್ ಅಂತ ಹೇಳಿದ್ರೆ ಸಕ್ಕರೆ ಅಪ್ಪ ಶುಗರ್ ಜಾಸ್ತಿ ಇತ್ತು ಅದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಹೌದು, ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳಿದ್ರೆ ನಿಮಗೆ ಶುಗರ್ ಲೆವೆಲ್ಸ್ ಬ್ಲಡ್ ಅಲ್ಲಿ ನಾವು ಫಾಸ್ಟಿಂಗ್ ಶುಗರ್ ಲೆವೆಲ್ 126 ಮೇಲೆ ಇದ್ರೆ ಅದನ್ನು ನಾವು ಡಯಾಬಿಟೀಸ್ ಅಂತ ಕೆಟಗರೈಸ್ ಮಾಡ್ತೇವೆ ನಾವು. ಸೊ ಬಟ್ ಡಯಾಬಿಟೀಸ್ ಅಂದ್ರೆ ಈಗ 126 ಮೇಲಿದ್ದವರೆಲ್ಲ ಸಕ್ಕರೆ ಕಾಯಿಲೆಯ, ಅದು ಒಂದೇ ತರದ್ದು ಅಂತ ಅಲ್ಲ ಅದು ನಿಮ್ಗೆ. ಹೌದು, ಎಲ್ಲಾ ತರದ ಸಕ್ಕರೆ ಕಾಯಿಲೆಗಳಲ್ಲಿ ಸಹ ಶುಗರ್ ಜಾಸ್ತಿ ಇರ್ತದೆ, ಹೌದು, ಬಟ್ ಅದರಲ್ಲಿ ಬೇರೆ ಬೇರೆ ಬೇರೆ ವಿಧ ಇರ್ತದೆ. ಈಗ ನಮ್ಮಲ್ಲಿ ನೀವು ಯೂಶುವಲಿ ಈಗ ವಯೋಸಹಜ, ಈಗ ನಿಮ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೇಳಿರ್ಬೋದು ನೀವು ಎಷ್ಟೋ ಜನ ಟೈಪ್ ಇದೆ ಅಂತ ಹೇಳ್ತಾರೆ, ನಮ್ಗೆ ಶುಗರ್ ಇದೆ ಬಿ ಪಿ ಇದೆ ಅಂತ ಹೇಳ್ತಾರೆ. ಸೊ ನಾವು ಆತರ ನೋಡಿದಾಗ ಅದು ಯೂಶುವಲಿ ಟೈಪ್ 2 ಅಂತ ಇರ್ತದೆ. ಅಂದ್ರೆ ನಿಮ್ಗೆ ಟೈಪ್ 2 ಅವರನ್ನು ನೋಡಿದಾಗ ಒಂದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಬೊಜ್ಜುತನ ಇರ್ತದೆ, ನಿಮಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬಿನಂಶ ಇರುವಂತದ್ದು, ಹಾಗೆ ಅವರಲ್ಲಿ ಬೇಸಿಕಲಿ ಎಂತ ಹೇಳ್ತಾರೆ ನಿಮಗೆ ಒಬೆಸಿಟಿ ರಿಲೇಟೆಡ್, ಅಂದ್ರೆ ನಿಮ್ಮ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಶರೀರದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವಂತದ್ದು ಟೈಪ್ 2. ಅದೇ ತರ ಟೈಪ್ 1 ಅಂತ ಇದೆ. ಟೈಪ್ 1 ಅಂತ ಹೇಳಿದ್ರೆ ನೀವು ಯಾವ ವಯಸ್ಸಲ್ಲಿ ಸಹ ಆಗ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಅದು ಕಂಡು ಬರುವಂತದ್ದು ನಿಮಗೆ ತುಂಬಾ ಸಣ್ಣ ಏಜ್ ಅಲ್ಲಿ, ಅಂದ್ರೆ ನಿಮಗೆ 12 ನಂತರ ಒಂದು 20 ವರ್ಷದೊಳಗೆ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಟೈಪ್ 1 ಡಯಾಬಿಟೀಸ್ ಅಂತ ಹೇಳಿದ್ರೆ. ಸೊ ಟೈಪ್ 1 ಅಂತ ಹೇಳಿದ್ರೆ ನಿಮ್ಮ ಟೈಪ್ 2 ಕಿಂತ ತುಂಬಾನೇ ಬೇರೆ ತರ ಅದು. ಈಗ ಟೈಪ್ 1 ಅಲ್ಲಿ ಬೇಸಿಕಲಿ ಇನ್ಸುಲಿನ್ ಉತ್ಪತ್ತಿ ಇರುವುದಿಲ್ಲ, ಅವರಲ್ಲಿ ಉತ್ಪತ್ತಿ ಇಲ್ಲದ ಕಾರಣ ಇನ್ಸುಲಿನ್ ಅಲ್ಲಿ ಅವರಿಗೆ ನೀವು ಯಾವುದೇ ತರದ ಮಾತ್ರೆ ಕೊಟ್ಟರೆ ಸಹ ಅವರಿಗೆ ನಾಟುದಿಲ್ಲ ಅದು, ಅಂದ್ರೆ ನಿಮಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಈಗ ನಿಮಗೆ ಟೈಪ್ 2 ಅಲ್ಲಿ, ಟೈಪ್ 2 ಅಲ್ಲಿ ಆದ್ರೆ ಮಾತ್ರೆ ಕೊಟ್ಟರೆ ಯಾಕೆ ರೆಸ್ಪಾನ್ಸ್ ಬರ್ತದೆ ಅಂತ, ಶುಗರ್ ಲೆವೆಲ್ಸ್ ಕಮ್ಮಿ ಬರ್ತದೆ ಅಂತ ಹೇಳಿದ್ರೆ, ಆ ಪೇಷಂಟ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರ್ತದೆ, ಕೆಲವು ಸರ್ತಿ ಜಾಸ್ತಿ ಉತ್ಪತ್ತಿ ಇರ್ತದೆ ಆ ಪೇಷಂಟ್ ಅಲ್ಲಿ, ಆದ್ರೆ ಬಾಡಿ ಆ ಇನ್ಸುಲಿನ್ಗೆ ರೆಸ್ಪಾನ್ಸ್ ಅಡಿಕ್ವೇಟ್ ಅಂದ್ರೆ ಬೇಕಾದ ತರ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಮಾತ್ರೆ ಕೊಟ್ಟು ಬಾಡಿಯನ್ನು ಸ್ವಲ್ಪ ಇನ್ಸುಲಿನ್ಗೆ ಸೆನ್ಸಿಟಿವ್ ಮಾಡುವಂತದ್ದು ಮಾಡಿಬಿಟ್ಟು ನಿಮಗೆ ಶುಗರ್ ಲೆವೆಲ್ಸ್ ಅನ್ನು ಕಮ್ಮಿ ತರುವಂತದ್ದು. ಸೊ ಅಲ್ಲಿ ರೋಗ ಪ್ರಕ್ರಿಯೆಯೇ ಬೇರೆ ತರ ಇರ್ತದೆ ಟೈಪ್ 1 ಅಥವಾ ಟೈಪ್ 2. ಅದೇ ಟೈಪ್ 1 ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇಲ್ಲದ ಕಾರಣ ಅದಕ್ಕೆ ಟ್ರೀಟ್ಮೆಂಟ್ ಒಂದೇ, ಇನ್ಸುಲಿನ್ ಕೊಡುವಂತದ್ದು, ಅದಕ್ಕೆ ಇನ್ಸುಲಿನ್ ಬಿಟ್ಟು ಬೇರೆ ಮದ್ದಿಲ್ಲ ಟೈಪ್ 1 ಅಲ್ಲಿ ಆತರ. ಸೊ ಇದು ಬೇಸಿಕ್ ಆಗಿ ನಾನು ಹೇಳಿರುವಂತದ್ದು ಟೈಪ್ 1 ಅಂದ್ರೆ ಏನು, ಟೈಪ್ 2 ಅಂದ್ರೆ ಎರಡು ಸಕ್ಕರೆ ಕಾಯಿಲೆ ಹೌದು, ಬಟ್ ಬಾರಿ ಬೇರೆ ತರ, ಎರಡರಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಮತ್ತೆ ಅದರಲ್ಲಿ 1.5 ಅಂತ ಬರ್ತದೆ. 1.5 ಅಂದ್ರೆ ನಿಮ್ದು ಒಂದ್ ಕಡೆಯೂ ಅಲ್ಲ ಟೂ ಕಡೆಯೂ ಅಲ್ಲ, ಅಂದ್ರೆ ಟೈಪ್ 1.5 ಅಲ್ಲಿ ಸಹ ಕೆಲವು ಕಡೆ ಹೇಗಿರ್ತದೆ ಅಂತ ಹೇಳಿದ್ರೆ ಇನ್ಸುಲಿನ್ ಉತ್ಪತ್ತಿ ಇದ್ದು ಕ್ರಮೇಣ ಆನಂತರ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗ್ತದೆ, ಅವರಲ್ಲಿ ಸಹ ಹೋಗ್ತಾ ಹೋಗ್ತಾ ಇನ್ಸುಲಿನೇ ಬೇಕಾಗಿ ಬರ್ತದೆ 1.5 ಅಲ್ಲಿ, ಅಥವಾ ಲಾಡಾ ಅಂತ ಹೇಳ್ತೇವೆ ನಾವು, ಲೇಟೆಂಟ್ ಆಟೋಇಮ್ಯೂನ್ ಡಿಸೀಸ್ ಆಫ್ ಅಡಲ್ಟ್. ಅಂದ್ರೆ ಆಟೋಇಮ್ಯೂನ್ ಅಂದ್ರೆ ನಮ್ಮ ಶರೀರದ ಕೆಲವು ಪ್ರಕ್ರಿಯೆಗಳಿಂದಲೇ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಕಣಗಳು ನಾಶ ಆಗಿ ಇದಾಗಿರುವಂತದ್ದು ಅಂತ ಹೇಳ್ತಾರೆ, ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿ ಸಕ್ಕರೆ ಕಾಯಿಲೆ ಬಂದಿರುವಂತದ್ದು ಆತರ. ಸೊ ಇದು 1.5, 1, 2. ಅದು ಬಿಟ್ಟು ಸಹ ಬೇರೆ ಕ್ಯಾಟಗರಿ ಮೋದಿ ಅಂತ ಹೇಳ್ತೇವೆ, ಅಂದ್ರೆ ಮೆಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಆಫ್ ಯಂಗ್, ಅದು ಕೆಲವು ಅದರಲ್ಲಿ ಜೆನೆಟಿಕ್ ವೇರಿಯಂಟ್ಸ್ ಗಳು, ಅಂದ್ರೆ ನಿಮಗೆ ಸಣ್ಣ ಪ್ರಾಯದಲ್ಲೇ ಕಂಡು ಬರ್ತದೆ ಮಾತ್ರೆಗೆ ರೆಸ್ಪಾನ್ಸ್ ಆಗಿರುವಂತ ಸಕ್ಕರೆ ಕಾಯಿಲೆ. ಸೊ ಒಂದು ಸಕ್ಕರೆ ಕಾಯಿಲೆ ಅಂತ ಬಂದ್ರೆ ನೀವು ಆ ತಜ್ಞ ವೈದ್ಯರಲ್ಲಿ ಹೋಗಿ ನಿಮಗೆ ಯಾವ ತರದ ಸಕ್ಕರೆ ಕಾಯಿಲೆ ಅಂತ ಫಸ್ಟ್ ಸ್ಪಷ್ಟಪಡಿಸಿಕೊಳ್ಬೇಕು. ಇಲ್ಲದ್ರೆ ನಿಮ್ಗೆ ಏನ್ ಹೇಳ್ತದೆ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅವರು ತುಂಬಾ ಸಜೆಷನ್ಸ್ ಕೊಡ್ತಾರೆ, ಅದು ಮಾಡ್ಬೋದು ಟ್ರೀಟ್ಮೆಂಟ್, ಇದು ಮಾಡ್ಬೋದು, ಇನ್ಸುಲಿನ್ ಬೇಡ ಇತ್ತು ಮಾತ್ರೆ ಸಾಕಾಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಆ ರೋಗ ಪ್ರಕ್ರಿಯೆ ಬೇರೆ ಬೇರೆ ತರ ಇರ್ತದೆ ಬೇರೆ ಬೇರೆ ಶುಗರ್ ಅಲ್ಲಿ. ಸೊ ನಾವು ತಜ್ಞ ವೈದ್ಯರ ಹತ್ರ ಹೋಗಿ ಭೇಟಿಯಾಗಿ ಟೆಸ್ಟ್ ಮಾಡಿಸಿಕೊಂಡು ಅದು ಯಾವ ತರದ ಶುಗರ್ ಅಂತ ನಮಗೆ ದೃಢ ಆದ್ಮೇಲೆ ನಾವು ಅದಕ್ಕೆ ವೈದ್ಯರು ಹೇಳಿದಂತ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತೆ ಆ ಟ್ರೀಟ್ಮೆಂಟ್ ಅನ್ನು ಮಧ್ಯದಲ್ಲಿ ನಿಲ್ಲಿಸುವ ಹಾಗೆ ಇಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಿಲ್ಲಿಸಿದ್ರೆ ಅದರದೇ ಆದ ಕಾಂಪ್ಲಿಕೇಶನ್ ನಾನು ಮುಂದೆ ಹೇಳ್ತೇನೆ ಏನಾಗ್ತದೆ ಶುಗರ್ಗೆ ಕಂಟ್ರೋಲ್ ಮಾಡದಿದ್ರೆ, ಅದನ್ನು ನಿಲ್ಲಿಸಿದ್ರೆ ಅದರ ತುಂಬಾ ಮಂದಿಗೆ ಅದರ ಅವೇರ್ನೆಸ್ ಇಲ್ಲ, ಬಟ್ ಅದ್ರದ ಬಗ್ಗೆ ನಾನು ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ನಾನು ನಿಮ್ಗೆ ಓವರ್ ವ್ಯೂ ಆಗಿ ಒಂದು ಶುಗರ್ ಅಂದ್ರೆ ಎಂತ, ಅದರಲ್ಲಿ ಯಾವ ಟೈಪ್ಸ್ ಇದೆ, ಒಂದು 126 ಕಿಂತ ಫಾಸ್ಟಿಂಗ್ ಲೆವೆಲ್ ಮೇಲೆ ಇದ್ರೆ ನಾವು ಸಕ್ಕರೆ ಕಾಯಿಲೆ ಅಂತ ಕರೆಯುವಂತದ್ದು. ಸೊ ಅದರಲ್ಲಿ ಮತ್ತೆ ಸಹ ಟೈಪ್ 1 ಬೇರೆ, ಟೈಪ್ 2 ಬೇರೆ, ಈಗ ನಿಮ್ಗೆ ತಿಳಿಸಿದ್ದೇನೆ. ಸೊ ಈಗ ಟೈಪ್ 1 ಅಂತ ಹೇಳಿದ್ರೆ ನಿಮ್ಗೆ ಸಣ್ಣ ವಯಸ್ಸಲ್ಲಿ ನಾನು ಹೇಳಿದಾಗ ಉತ್ಪತ್ತಿ ಇಲ್ಲದ, ಈಗ ಟೈಪ್ 2 ಇದ್ದದ್ರಲ್ಲಿ ಸ್ವಲ್ಪ ಹೇಗೆ ಹೇಳ್ತಾರೆ ಟೈಪ್ 1 ಕಿಂತ ಸ್ವಲ್ಪ ಯಾಕೆ ಅದು ಸಮಸ್ಯೆ ಅಂತ ಹೇಳಿದ್ರೆ, ನಿಮ್ಮ ಟೈಪ್ 2 ಶುಗರ್ ನಿಮಗೆ ಸಕ್ಕರೆ ಕಾಯಿಲೆ ಅಂತ ಗೊತ್ತಾಗುವಷ್ಟರಲ್ಲಿ ತುಂಬಾ ಬಾಡಿಗೆ ಆಲ್ರೆಡಿ ಸಮಸ್ಯೆಗಳಾಗಿರ್ತದೆ. ಅದರ ಪ್ರಕ್ರಿಯೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಪ್ರೋಸೆಸ್ ಬಂದಿರುವುದು ಅದು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ವರ್ಷಗಟ್ಟಲೆ ಇದ್ದು ಒಂದು ತುಂಬಾ ವರ್ಷ ಆದ ಮೇಲೆ ಮತ್ತೆ ಶುಗರ್ ಲೆವೆಲ್ ಮೇಲೆ ಹೋಗುವಂತದ್ದು. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿರ್ತದೆ ಆ ಪ್ರೋಸೆಸ್ ಇಂದ ಇಂದಾನೆ ಶರೀರದಲ್ಲಿ ತುಂಬಾ ಕ್ರಮೇಣವಾಗಿ ಡ್ಯಾಮೇಜ್ ಆಗಿರ್ತದೆ. ಸೊ ಟೈಪ್ ಟೂ ಅಲ್ಲಿ ನೀವು ಶುಗರ್ ಮತ್ತೆ ಫ್ಯೂಚರ್ ಅಲ್ಲಿ ಕಂಟ್ರೋಲ್ ಮಾಡಿ ಕೆಲವು ಏನಾದ್ರೂ ಕಾಂಪ್ಲಿಕೇಶನ್ಸ್ ತಪ್ಪಿಸಬಹುದು, ಬಟ್ ಸ್ಟಿಲ್ ಟೈಪ್ ಟೂ ಅಲ್ಲಿ ನೀವು ಫ್ಯೂಚರ್ ಅಲ್ಲಿ ಎಷ್ಟೇ ಕಂಟಿನ್ಯೂ ಮಾಡಿದ್ರು ಟ್ರೀಟ್ಮೆಂಟ್, ಒಂದು ಬಂದ ಮೇಲೆ ಒಂದು ಆಲ್ವೇಸ್ ದೇರ್ ಇಸ್ ಎ ರಿಸ್ಕ್ ಆಫ್ ಸ್ಟ್ರೋಕ್ ಅಥವಾ ಹೃದಯಾಘಾತ ಆಗುವಂತದ್ದು, ಪಕ್ಷವಾತ, ಮತ್ತೆ ನಿಮ್ಗೆ ಗ್ಯಾಂಗ್ರೀನ್ ಆಗುವಂತದ್ದು, ಆ ರಿಸ್ಕ್ಸ್ ಎಲ್ಲ ಯೂಶಲಿ ಇದ್ದೇ ಇರ್ತದೆ. ಯಾಕಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವ ಪ್ರಕ್ರಿಯೆ ತುಂಬಾ ಟೈಮ್ ಅವರ ಶರೀರದಲ್ಲಿ ಆಗಿ ನಂತರ ಅದು ಟೈಪ್ ಟೂ ಆಗಿ ಮಾರ್ಪಟ್ಟಿರ್ತದೆ. ಹಾಗೆ ಇದು ಇನ್ ಜನರಲ್ ನಾನು ನಿಮಗೆ ಒಂದು ಓವರ್ ವ್ಯೂ ಶುಗರ್ ಬಗ್ಗೆ ಹೇಳಿರುವಂತದ್ದು.
0: ಡಾಕ್ಟರ್, ಈಗ ಈ ಸಕ್ಕರೆ ಕಾಯಿಲೆ ಉಂಟು ಅಂತೇಳಿ ಪ್ರಾಥಮಿಕವಾಗಿ ಬರುವಂತ ಲಕ್ಷಣಗಳು ಏನೆಲ್ಲ ಇರ್ತದೆ?
1: ಕೆಲವರಿಗೆ ಅಂತೂ ಸಿಂಪ್ಟಮ್ಸ್ ಇರುವುದಿಲ್ಲ ಆಕ್ಚುಲಿ, ಅದಕ್ಕೋಸ್ಕರ ನಾವು ರುಟೀನ್ ಆಗಿ ಅವರಿಗೆ ಒಂದು ಆರಾರು ತಿಂಗಳಿಗೊಮ್ಮೆ ಆದ್ರೂ ಶುಗರ್ ಅದೆಲ್ಲ ರುಟೀನ್ ಎಲ್ಲ ಚೆಕಪ್ ಮಾಡಿದಾಗ ಏನಾದ್ರೂ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇರೋದು ನಮಗೆ ಒಂದು ಅಂದಾಜು. ಈಗ ನಾನು 126 ಮೇಲೆ ಅಂತ ಹೇಳಿದೆ, ಅದು ಶುಗರ್ ಇದೆ, ಬಟ್ 110, 115, 120 ಇರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಇವಾಲ್ವ್ ಆಗ್ತಾ ಇದೆ, ಮೆಟಬಾಲಿಕ್ ಡಿಸೀಸ್ ಇವಾಲ್ವ್ ಆಗಿ ಫ್ಯೂಚರ್ ಅಲ್ಲಿ ಶುಗರ್ ಬರ್ಬೋದು. ಆತರ ಇರುವವರಿಗೆ ನೀವು ಇಯರ್ಲಿ ಇದು ಮಾಡಿದಾಗ ನಾವು ಅವಾಗಲೇ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಈ ಪ್ರಕ್ರಿಯೆಯನ್ನು ಸ್ವಲ್ಪ ಡಿಲೇ ಮಾಡಬಹುದು, ಈ ಪ್ರೊಸೆಸ್ ಏನಿದೆ ಶುಗರ್ ಬರುವಂತದ್ದು ಅದನ್ನು ಡಿಲೇ ಮಾಡಬಹುದು. ಸೊ ಫಸ್ಟ್ ಥಿಂಗ್ ಇಸ್ ರುಟೀನ್ ಚೆಕ್ಅಪ್, ಬಿಕಾಸ್ ಎಲ್ಲರಲ್ಲಿ ಸಿಂಪ್ಟಮ್ಸ್ ಕಂಡು ಬರುವುದಿಲ್ಲ. ಬಟ್ ಕಂಡು ಬರುವವರಲ್ಲಿ ಯಾವ ತರ ರೋಗ ಲಕ್ಷಣ ಬರ್ತದೆ ಅಂತ ಹೇಳಿದ್ರೆ, ಒಂದು ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತುಂಬಾ ನೀರು ಕುಡಿತಿರ್ತಾರೆ, ಅಥವಾ ಮುಂಚೆ ಒಂದು ಫುಡ್ ಎಪಟೈಟ್ ಅಥವಾ ಇಷ್ಟು ಹಸಿವು ಇರ್ತದೆ, ಬಟ್ ಈಗ ಸ್ವಲ್ಪ ಜಾಸ್ತಿ ಹಸಿವಾಗ್ತಿದೆ, ಫುಡ್ ಇಂಟೇಕ್ ಮುಂಚಿನಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆತರ. ಮತ್ತೆ ತುಂಬಾ ಜಾಸ್ತಿ ರಾತ್ರಿ ಪದೇ ಪದೇ ಎದ್ದು ಮೂತ್ರ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಯೂರಿನ್ ಪಾಸ್ ಮಾಡ್ಲಿಕ್ಕೆ, ಅಂದ್ರೆ ಜಾಸ್ತಿ ಯೂರಿನ್ ಹೋಗ್ತಿರ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಕ್ಕರೆ ಕಾಯಿಲೆ ಅಂತಿರುವಾಗ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಿರುವ ಕಾರಣ ಮೂತ್ರ ಸಹ ಜಾಸ್ತಿ ಹೋಗ್ತದೆ. ಸೊ ಅದರಿಂದ ಜಾಸ್ತಿ ಮೂತ್ರ ಬಂದಾಗೆ ಆಗ್ತದೆ. ಮತ್ತೆ ಸುಸ್ತು ಅಷ್ಟು ಲವಲವಿಕೆ ಇರುವುದಿಲ್ಲ, ಒಂದು ನಿಮಗೆ ಬಳಲಿಕೆ ಇರ್ತದೆ, ಒಂದು ಎನರ್ಜೆಟಿಕ್ ಆಗಿದ್ದವರು ಒಂದು ರುಟೀನ್ ಕೆಲಸದಲ್ಲಿ ಅಷ್ಟು ಬೆಳಿಗ್ಗೆ ಎದ್ದು ಅಯ್ಯೋ ಅಷ್ಟು ಹೋಗ್ಬೇಕಾ ಅನ್ನುವ ತರ ಒಂದು ಬಳಲಿಕೆ, ರುಟೀನ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಕಳ್ಕೊಳ್ಳುವಂಥದ್ದು ಸ್ಲೋಲಿ, ಬಿಕಾಸ್ ಸುಸ್ತಾಗ್ತದೆ ಅವರಿಗೆ. ಮತ್ತೆ ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ತಾ ಇರ್ತದೆ, ಪದೇ ಪದೇ ಮೂತ್ರ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಗಾಯ ಆದ ಗಾಯ ಗುಣ ಆಗದಿರುವಂಥದ್ದು, ಮತ್ತೆ ಹೇಳಿದಾಗೆ ಯೂರಿನ್ ಇನ್ಫೆಕ್ಷನ್ಸ್, ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರುವಂಥದ್ದು ಆ ಥರ ಇದ್ದಾಗ ಒಂದು ತಜ್ಞ ವೈದ್ಯರಲ್ಲಿ ಭೇಟಿ ಆದಾಗ ನಿಮಗೆ ಒಂದು ರುಟೀನ್ ಚೆಕಪ್ ಮಾಡುವಾಗ ಯೂಶಲಿ ಕಂಡು ಬರ್ತದೆ ಈ ತರ ಶುಗರ್ ಇದೆಯೋ ಅಂತ, ಆ ತರ ಡಯಾಗ್ನೋಸಿಸ್ ಆಗುವಂತದ್ದು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾದ್ರೂ ಈ ತರ ಸುಸ್ತು ಅಥವಾ ಈಗ ನಾನು ಏನೇನು ಲಕ್ಷಣೆ ಹೇಳಿದೆ ಅಥವಾ ರುಟೀನ್ ಚೆಕಪ್ ಮಾಡುವಾಗ ಈಗ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗಿ ಬರ್ತದೆ, ಈಗ ಇವರಿಗೆ ಶುಗರ್ ಗೆ ಹೋಗುವ ಅಂದರೆ ಇದರೆ ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ಡಯಾಬಿಟಿಸ್ ಬಂದಿದೆ ಅಂತ ಒಂದು ದೃಢ ಆಗ್ಬಿಡ್ತದೆ.
0: ಈಗ ಸಾಮಾನ್ಯವಾಗಿ ಸುಸ್ತು ಅಥವಾ ಬೇರೆ ರೀತಿಯಾದಂತ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂತದ್ದು ಕೆಲವು ಸಮಯದಲ್ಲಿ ಇದ್ದೇ ಇರ್ತದೆ ರುಟೀನ್ ಅಲ್ಲಿ, ಆದ್ರೆ ಅದು ಅತಿ ಹೆಚ್ಚು ಅಂತ ಆದಾಗ ಜನರು ಭಯ ಪಡೆದೇ ಒಂದು ಟೆಸ್ಟ್ ಮಾಡೋದು ಒಳ್ಳೇದು ಅಂತ ನಿಮ್ಮ ಸಲಹೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಈ ಸಕ್ಕರೆ ಕಾಯಿಲೆಯ ಬಗ್ಗೆ, ಜನಸಾಮಾನ್ಯರು ಮಾತಾಡುವಂತದ್ದು ಸಿಹಿ ತಿನ್ನಬಾರದು ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳುದಾದ್ರೆ.
1: ಸೊ ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ಈಗ ಸಕ್ಕರೆ ಕಾಯಿಲೆಯಲ್ಲಿ ಹೌದು ಸಿಹಿ ವಸ್ತು ತಿಂದ್ರೆ ಜಾಸ್ತಿ ಇದಾಗ್ತದೆ, ಯಾಕೆಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರ್ತದೆ. ಸೊ ಎಲ್ಲರ ತಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಸಕ್ಕರೆ ಹಾಕದೆ ಚಾ ಕಾಫಿ ಕುಡಿಯೋದಿದ್ರೆ ಸಾಕು ಅಂತ, ಅಷ್ಟೇ ಅಲ್ಲ ಹೈ ಕಾರ್ಬೋಹೈಡ್ರೇಟ್ ಡಯೆಟ್ ಅನ್ನು ಕಮ್ಮಿ ಮಾಡಬೇಕಾಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ರೈಸ್ ತಿಂತೀರಿ ಅದು ಸಿಹಿ ಪದಾರ್ಥ ಅಲ್ಲ, ಬಟ್ ಅದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸೊ ಈ ನಮ್ಮ ಭಾರತವನ್ನು ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರಿತೇವೆ, ಯಾಕಂತ ಹೇಳಿದ್ರೆ ಇಲ್ಲಿ ಶುಗರಿನ ಪೇಷಂಟ್ಸ್ ಡಯಾಬಿಟಿಸ್ ಡಯಾಗ್ನೋಸ್ ಆಗುವ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ, ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರೀತಾರೆ. ಯಾಕೆ ಅಷ್ಟು ಜಾಸ್ತಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ನಾವು ಪ್ರಿಡಾಮಿನೆಂಟ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ಕೋಬಿಡ್ತೇವೆ. ಈಗ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ನಮಗೆ ರೈಸ್ ನಿಮಗೆ ಮಧ್ಯಾಹ್ನ ರಾತ್ರಿ ಕೆಲವೊಬ್ರು ಬೆಳಿಗ್ಗೆ ಸಹ ರೈಸ್ ಐಟಮ್ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ ಫುಡ್ ಇರಲಿ ತುಂಬಾ ಜಾಸ್ತಿ ತಗೊಳ್ಳುವ ನಮಗೆ ಒಂದು ಸಣ್ಣ ವಯಸ್ಸಿನ ಅಭ್ಯಾಸ ಇರ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಏನಿರ್ತದೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ ಶರೀರದಲ್ಲಿ. ಸೊ ಫ್ಯಾಟ್ ಆಗಿ ಕನ್ವರ್ಟ್ ಆದಾಗ ಬೊಜ್ಜು ನಮ್ಮ ಹೊಟ್ಟೆ ಸೊಂಟದ ಸುತ್ತ ತುಂಬಿಕೊಳ್ತದೆ. ಸೊ ಆ ಬೊಜ್ಜಿಂದಾನೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುವಂತದ್ದು, ಅಂದ್ರೆ ಅದು ಜಾಸ್ತಿ ಆದಾಗ ಇನ್ಸುಲಿನ್ ಬಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡದಿರುವಂತದ್ದಾಗ್ತದೆ. ಸೊ ಆ ಪ್ರೊಸೆಸ್ ಓವರ್ ಇಯರ್ಸ್ ಕಂಟಿನ್ಯೂ ಆಗಿ ಆಗಿ ಆಗಿ ಅವರಿಗೆ ಶುಗರ್ ಬರುವಂತದ್ದು. ಸೊ ಶುಗರ್ ಪೇಷಂಟ್ಸ್ ಸಿಹಿ ಎಸ್ ಹೌದು ಸಿಹಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮ್ಯಾಕ್ಸಿಮಮ್, ಅದರ ಜೊತೆ ಕಾರ್ಬೋಹೈಡ್ರೇಟ್ ಅನ್ನು ಕಮ್ಮಿ ಮಾಡಿ ಆದಷ್ಟು ಪ್ರೋಟೀನ್ ರಿಚ್ ಡಯಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೇವೆ ನಾವು. ಬಿಕಾಸ್ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿದ ತಕ್ಷಣ ನಾವು ನಮ್ಮ ಪೇಷಂಟ್ಸ್ ಅಲ್ಲಿ ಇದು ಇಂಪ್ರೂವ್ ಆಗುದನ್ನು ಒಬ್ಸರ್ವ್ ಮಾಡ್ತೇವೆ ಶುಗರ್ ಲೆವೆಲ್ಸ್ ಅನ್ನು. ಹಾಗೆ
0: ಈಗ ಡಾಕ್ಟರ್, ನೀವು ಹೇಳಿದ್ರಿ ಕಾರ್ಬೋಹೈಡ್ರೇಟ್ ಫುಡ್ಗಳು ಜನ ತಿಂತಾರೆ ಅಂತ, ಈಗ ಕಾರ್ಬೋಹೈಡ್ರೇಟ್ ಫುಡ್ಗಳು ಅಂದ್ರೆ ಕಾರ್ಬೋಹೈಡ್ರೇಟ್ ಆಹಾರಗಳು ಯಾವ್ದೆಲ್ಲ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳುದಾದ್ರೆ.
1: ನಮ್ದು ಎನಿ ನಿಮ್ಮಲ್ಲಿ ಇಡ್ಲಿ ದೋಸೆ ಮತ್ತೆ ಇದು ಯಾವ್ದ್ರಲ್ಲೂ ಎಲ್ಲಿ ರೈಸ್ ಬಳಕೆ ಆಗ್ತದೆ ನೋಡಿ, ಅದರಲ್ಲೇ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುವಂತದ್ದು. ಸೊ ಅದರ ಬದಲು ಸ್ವಲ್ಪ ನೀವು ರಾಗಿ ಅಥವಾ ಚಪಾತಿ, ಅದು ಕೆಲವರಿಗೆ ಇಲ್ಲಿ ಇಷ್ಟ ಆಗುದಿಲ್ಲ ಹೆಚ್ಚು ಚಪಾತಿ ತಿನ್ನುವಂಥದ್ದು, ಬಟ್ ನೀವು ಅದ್ರ ರೈಸ್ ಅನ್ನು ಕಮ್ಮಿ ಮಾಡಿ ಅದರ ಬದಲು ಜಾಸ್ತಿ ತರಕಾರಿ ಅಂಶ ತಿನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಎಂಡೋಕ್ರೈನಾಲಜಿಸ್ಟ್ ಅಥವಾ ಫಿಸಿಷಿಯನ್ಸ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ರೈಸ್ ಒಂದು ಇಷ್ಟು ಅಮೌಂಟ್ ತಗೊಳ್ಳಿ, ಅದನ್ನು ಕಮ್ಮಿ ಮಾಡಿ ಅದರ ಜೊತೆ ಅಟ್ಲೀಸ್ಟ್ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ರೆ ನಿಮ್ದು ಆಟೋಮ್ಯಾಟಿಕಲಿ ಅದು ರೀಪ್ಲೇಸ್ ಆಗ್ತದೆ ವಿತ್ ನಿಮ್ಗೆ ರಾಗಿ ಅಥವಾ ಇದು ಚಪಾತಿ ಎಲ್ಲ ತಿಂದಾಗ ಪ್ರೋಟೀನ್ ಇಂದ ರೀಪ್ಲೇಸ್ ಆಗ್ತದೆ. ಆತರ ಆದಾಗ ಫೈಬರ್ ಕಂಟೆಂಟ್ಸ್ ಚೆನ್ನಾಗಿರ್ತದೆ ನೀವು ನಿಮ್ಮ ಇದೆಲ್ಲ ತಗೊಂಡಾಗ ವೆಜಿಟೇಬಲ್ಸ್ ಎಲ್ಲ. ಸೊ ಆತರ ಇದ್ರೆ ನಿಮ್ಮ ಡಯಾಬಿಟಿ ಕಂಟ್ರೋಲ್ ಅಥವಾ ಡಯಾಬಿಟೀಸ್ ಪ್ರಿವೆಂಟ್ ಮಾಡುವಲ್ಲೆಲ್ಲ ಹೆಲ್ಪ್ ಆಗ್ತದೆ ಅದು, ಮತ್ತೆ ಶುಗರ್ ಇರುವವರಲ್ಲಿ ಕಂಟ್ರೋಲಿಗೆ ಹೆಲ್ಪ್ ಆಗುವಂತದ್ದು. ಸ್ಪೆಸಿಫಿಕಲಿ ರೈಸ್ ಪ್ರಿಡಾಮಿನೆಂಟ್, ರೈಸ್ ಇಸ್ ದ ಮ್ಯಾಕ್ಸಿಮಮ್ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುವಂತದ್ದು, ಬಿಟ್ಟರೆ ಸಕ್ಕರೆ ನೀವು ಚಹಾ ಕಾಫಿಗೆಲ್ಲ ಶುಗರ್ಸ್ ಯೂಸ್ ಮಾಡ್ತೀರಿ ಅದು ಸಹ ಕಾರ್ಬೋಹೈಡ್ರೇಟ್ಸ್ ಫುಲ್, ಮತ್ತೆ ಕೋಕ್ ಎಲ್ಲ ಕುಡಿತೀರಿ ಕೆಫೀನ್ ಜೊತೆ ಜೊತೆ ಸಕ್ಕರೆ ಅಂಶ ಸಹ ತುಂಬಾ ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಇದೆಲ್ಲ ಮತ್ತೆ ಇನ್ಕ್ಲೂಡಿಂಗ್ ಕಾರ್ಬೋಹೈಡ್ರೇಟ್ ರಿಚ್ ಅಲ್ಲದೆ ಫ್ಯಾಟ್ ರಿಚ್ ಫುಡ್ ಕೂಡ, ಈಗ ನೀವು ಎಂತ ಹೇಳ್ತಾರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಎಸ್ಪೆಷಲಿ ನಿಮ್ಮ ಇದರಲ್ಲೆಲ್ಲ ಯೂಸ್, ಈಗ ಹೋಟೆಲ್ ಫುಡ್ ಜಂಕ್ ಫುಡ್ ಅಲ್ಲಿ ಎಲ್ಲ ಯೂಸ್ ಮಾಡುವಂತದ್ದು ಆಯಿಲ್ಸ್ ಅದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಅದು ಹೈ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆದ ಇದನ್ನು ರೀಬಾಯ್ಲ್ ಮಾಡ್ತಾ ಹೋಗುವಂತದ್ದು ಅವರು ಆಯಿಲ್ಸ್. ಸೊ ಅದೆಲ್ಲ ಇನ್ನೂ ಡೆಟ್ರಿಮೆಂಟ್ ಅಲ್ಲ ಇಂಥ ಫ್ಯಾಟ್ ರಿಚ್ ಫುಡ್ ತಗೊಂಡಾಗ, ಅದನ್ನು ಸಹ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆ.

0: ಕೆಲವರು ಏನಂತ ಹೇಳಿದ್ರೆ ದುರಭ್ಯಾಸ ಇರ್ತದೆ, ಧೂಮಪಾನ ಮಾಡುವಂತದ್ದು, ಮದ್ಯಪಾನ ಮಾಡುವಂತದ್ದು, ಈ ತರದೆಲ್ಲ ಕೆಲವರಿಗೆ ಚಟ ಇರ್ತದೆ. ಈ ರೀತಿಯಾದ ದುರಭ್ಯಾಸದಿಂದ ಕೂಡ ಈ ಡಯಾಬಿಟಿಸ್ ಬರುವಂತದ್ದು ಅಥವಾ ಈ ಸಕ್ಕರೆ ಕಾಯಿಲೆಗೆ ನಾವು ಅವಕಾಶ ಮಾಡಿಕೊಟ್ಟಂತಾಗುತ್ತಾ, ಅದ್ರ ಬಗ್ಗೆ
1: ಇವಾಗ ಏನಿರ್ತಾರೆ, ಎನಿ ಆಲ್ಕೋಹಾಲಿಸಂ ಇರಲಿ, ಸ್ಮೋಕಿಂಗ್, ಅದೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಅಂದ್ರೆ ಇದು ಹೇಗೆ ಹೇಳ್ತಾರೆ, ಮಲ್ಟಿ ಫ್ಯಾಕ್ಟೋರಿಯಲ್. ಈಗ ಶುಗರ್, ಡಯಾಬಿಟಿಸ್ ಅಂತ ಜೆನೆಟಿಕ್ಸ್ ಸಹ ಅದರದಲ್ಲಿ ಒಂದು ರೋಲ್ ಇದೆ. ಅಂದ್ರೆ ಈಗ ತಂದೆ ತಾಯಿಗೆ ಇದ್ರೆ ಸಹ ಮಕ್ಕಳಿಗೆ ಒಂದು ರಿಸ್ಕ್ ಇರ್ತದೆ ಒಬೆಸಿಟಿ ಅಥವಾ ಡಯಾಬಿಟಿಸ್ ಬರುವಂತದ್ದು. ಸೊ ಜೆನೆಟಿಕ್ಸ್ ಒಂದು ವಿಷಯ ಅದರಲ್ಲಿ, ಬಿಟ್ಟರೆ ಆಹಾರ ಪದ್ಧತಿ, ಅದರ ಜೊತೆ ಇಂಥ ಹ್ಯಾಬಿಟ್ಸ್, ನಿಮ್ದು ಆಲ್ಕೋಹಾಲ್ ಸ್ಮೋಕಿಂಗ್ ಸಹ ಈಗ ಶುಗರ್ ಇರುವವರಲ್ಲಿ ಅಥವಾ ಇದರಲ್ಲಿ ಅಬ್ಸೊಲ್ಯೂಟ್ಲಿ ಅದನ್ನು ರೆಕಮೆಂಡ್ ಮಾಡುವ ಪ್ರಶ್ನೆ ಇಲ್ಲ. ಮತ್ತೆ ಅದು ಸಹ ಶುಗರ್ ಇದ್ದವರಲ್ಲಿ ಇದೆಲ್ಲ ತಗೊಂಡ್ರೆ ಸಮಸ್ಯೆಗಳಾಗುವುದು ಜಾಸ್ತಿ ಇನ್ನೂ ಸಹ. ಈಗ ನಿಮಗೆ ಆಲ್ರೆಡಿ ಅವರಲ್ಲಿ ಆ ಕಾಯಿಲೆಯಿಂದ ಬರುವ ಸಹಜ ಸಮಸ್ಯೆಗಳಿರ್ತದೆ ಶುಗರ್ ಇರುವವರಿಗೆ, ಕಂಟ್ರೋಲ್ ಇಲ್ಲದೆ ಅಥವಾ ಕಂಟ್ರೋಲ್ ಇದ್ರೆ ಸಹ. ಅದರ ಜೊತೆ ಈ ದುರಭ್ಯಾಸಗಳಿದ್ರೆ ಟ್ರೀಟ್ಮೆಂಟ್ಗೂ ಸಮಸ್ಯೆ ಆಗ್ತದೆ, ಮತ್ತೆ ಅದರ ಜೊತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ಬೋದು. ಸೊ ಆದಷ್ಟು ಪೇಷಂಟ್ಸ್ ಇದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.
0: ಈಗ ನಾವು ಈ ಸಕ್ಕರೆ ಕಾಯಿಲೆಗೆ ಏನಾದರೂ ಚಿಕಿತ್ಸೆ ಮಾಡದಿದ್ರೆ ನಮ್ಮ ದೇಹದಲ್ಲಿರುವಂತ ಪ್ರಮುಖ ಅಂಗಗಳಿಗೆ ಏನಾದರೂ ಡ್ಯಾಮೇಜ್ ಆಗುವಂತ ಸಂದರ್ಭ ಇರ್ತದ, ಅದರ ಬಗ್ಗೆ ಸ್ವಲ್ಪ ನಾವು ಒಂದು ಅವೇರ್ನೆಸ್ ಮಾಡೋದಾದ್ರೆ
1: ನೋಡಿ, ನಮ್ಮ ಶುಗರ್ ಈಗ ಯಾಕೆ ಟ್ರೀಟ್ಮೆಂಟ್ ಮಾಡಬೇಕು? ಸೊ ಬೇಸಿಕಲಿ ಇದರ ಉತ್ತರವೇ ಈ ಕಾಂಪ್ಲಿಕೇಶನ್ಸ್, ಮಾಡದಿದ್ರೆ ಈ ತರ ಈ ತರ ಸಮಸ್ಯೆ ಆಗ್ತಿದೆ ಅಂತ. ಸೊ ಏನ್ ಸಮಸ್ಯೆ ಆಗ್ತಿದೆ, ಈಗ ನಿಮ್ಮ ಶುಗರ್ ಅನ್ಕಂಟ್ರೋಲ್ಡ್ ಇದ್ರೆ ಅಂತ ಹೇಳಿದ್ರೆ ನಾವು ಅದನ್ನ ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್, ಎಮರ್ಜೆನ್ಸಿ, ಅದರ್ ದೆನ್ ದಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್. ಇಮಿಡಿಯೇಟ್ ಅಂತ ಹೇಳಿದ್ರೆ ಈಗ ನಾನು ಟೈಪ್ ಒನ್ ಶುಗರ್ ಅಂತ ಹೇಳಿದ್ರೆ ಇದು ಈಗ ನಿಮ್ಮ ಫ್ರೆಂಡ್ಸ್ ಸಹ, ನಾನು ಹೇಳೋದು ನಿಮ್ಮ ಫ್ಯಾಮಿಲಿ ಪ್ರಾಯದವರಲ್ಲ, ನಿಮ್ಮ ವಯಸ್ಸು ಅಥವಾ ನಿಮ್ಮಕ್ಕಿಂತ ಸಣ್ಣ ವಯಸ್ಸಲ್ಲಿ ಇದ್ದವರು ಸಹ ಟೈಪ್ ಒನ್ ಶುಗರ್ ಇದ್ದವರು ಇರ್ತಾರೆ. ಅವರಿಗೆ ನಾನು ಒಂದು ಮಾತು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರು ಎಂತ ಸಜೆಸ್ಟ್ ಮಾಡಿದ್ರೆ ಸಹ ನೀವು ಇನ್ಸುಲಿನ್ ಅನ್ನು ನಿಲ್ಲಿಸಲೇಬಾರದು. ಇನ್ಸುಲಿನ್ ನಿಲ್ಲಿಸಿದ್ರೆ ಈ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಬರ್ತದೆ. ಎಂತ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ರಕ್ತದಲ್ಲಿ ಆಸಿಡ್ ಅಂಶ ಉತ್ಪತ್ತಿ ಜಾಸ್ತಿಯಾಗಿ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಹೇಳಿದ್ರೆ ಶುಗರ್ ತುಂಬಾ ಹೈ ಆಗಿ 600-700 ಎಲ್ಲ ಹೋದ್ರೆ ನಿಮ್ಮಲ್ಲಿ ಹೈಪರ್ ಆಸ್ಮೋಲಾರ್ ಕೋಮಾ ಅಂತ ಹೇಳ್ತೇವೆ. ಇದು ಎರಡರಲ್ಲೂ ಹೇಗೆ ಅಂತ ಹೇಳಿದ್ರೆ, ಇದು ಬ್ಲಡ್ ಅಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗಿ ಜೀವಕ್ಕೆ ಅಪಾಯ ಆಗ್ಬಹುದು ಈ ಪೇಷಂಟ್ಸ್ ಅಲ್ಲಿ. ಮತ್ತೆ ಹೈಪರ್ ಆಸ್ಮೋಲಾರ್ ಕೋಮಾದಲ್ಲಿ ಅವರು ಪೇಷಂಟ್ಸ್ ಮೂರ್ಛೆಗೆ ಹೋಗಿ ಕೋಮಾಕ್ಕೆ ಹೋಗ್ಬಹುದು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಈ ಹೈಪರ್ ಆಸ್ಮೋಲಾರ್ ಕೋಮಾ ಯಾರಲ್ಲೂ ಆಗ್ಬಹುದು, ಟೈಪ್ ಒನ್ ಅಥವಾ ಟೈಪ್ ಟು. ಬಟ್ ಕೀಟೋಸಿಡೋಸಿಸ್ ಸ್ಪೆಸಿಫಿಕಲಿ ನಿಮ್ಮ ಟೈಪ್ ಒನ್ ಶುಗರ್ ಅವರು ಯೂಶುವಲಿ ಯಾರಾದ್ರೂ ಸಜೆಷನ್ ಅಲ್ಲಿ ಅಥವಾ ಉದಾಸೀನ ಆಗಿ ಇನ್ಸುಲಿನ್ ತಪ್ಪಿಸಿದ್ರು ಒಂದು 2 ಹೊತ್ತು ಇಲ್ಲ 2-3 ದಿವಸ ತಪ್ಪಿಸಿದಾಗ ಶುಗರ್ ಜಾಸ್ತಿ ಆಗೋದ್ರೊಟ್ಟಿಗೆ ಆಸಿಡ್ ಉತ್ಪತ್ತಿಯಾಗಿ ಕೀಟೋಸಿಡೋಸಿಸ್, ರಕ್ತದಲ್ಲಿ ಆಸಿಡ್ ಉತ್ಪತ್ತಿ ಜಾಸ್ತಿಯಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಎದೆ ಬಡಿತೆಲ್ಲ ಸಡನ್ ನಿಂತೋಗ್ಬೋದು, ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು, ಅಷ್ಟು ಕಾಂಪ್ಲಿಕೇಶನ್ಸ್ ಆಗ್ತದೆ, ಕೋಮಾಕ್ಕೆ ಹೋಗ್ಬೋದು. ಮತ್ತೆ ಸೀರಿಯಸ್ ಹೆಲ್ತ್ ಕಾಂಪ್ಲಿಕೇಶನ್, ಇದು ಎಮರ್ಜೆನ್ಸಿ. ಇದಕ್ಕೆ ಹೇಗೆ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಇರೋದಿಲ್ಲ, ತುಂಬಾ ಸಮಸ್ಯೆ ಆದ್ರೆ ಪೇಷಂಟ್ ಅನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಇನ್ಸುಲಿನ್ ಇನ್ಫ್ಯೂಷನ್, ಇನ್ಸುಲಿನ್ ಕಂಟಿನ್ಯೂಸ್ ಪಂಪಲ್ಲಿ ಇನ್ಫ್ಯೂಷನ್ ಕೊಟ್ಟು ಅವರಿಗೆ ಹೈಡ್ರೇಷನ್ ಎಲ್ಲ ಮಾಡಿ ಇಂಪ್ರೂವ್ ಮಾಡುವಂತದ್ದು ಇರ್ತದೆ. ಮತ್ತೆ ಕೌನ್ಸಿಲಿಂಗ್ ಮಾಡಿ ಕಳಿಸ್ತೇವೆ, ಯೂಶುವಲಿ ಅವ್ರ ಇನ್ಸುಲಿನ್ ಅನ್ನು ಕಂಟಿನ್ಯೂ ಮಾಡುವ ಹಾಗೆ. ಇದು ಯಾವುದನ್ನು ನೆನಪಿಟ್ಕೊಂಡಿಲ್ಲ ಅಂದ್ರೆ ಪೇಷಂಟ್ಸ್, ಇದೊಂದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯೂಶುವಲಿ ಸಣ್ಣ ವಯಸ್ಸಿನವರೇ ಜಾಸ್ತಿ ಇರ್ತಾರೆ ಟೈಪ್ ಒನ್ ಅವರು. ಮತ್ತೆ ಅವ್ರ ಪಾಪ ಇನ್ಸುಲಿನ್ ತಗೊಂಡು ಚುಚ್ಕೊಂಡು ಇನ್ಸುಲಿನ್, ಅದು ಸಹ ಬೇಜಾರಾಗಿರ್ತದೆ. ಸೊ ಏನ್ ಹೇಳ್ತಾರೆ, ಯಾರಾದ್ರೂ ಸಜೆಷನ್ ಅಲ್ಲಿ ಖುಷಿ ಆಗ್ತದೆ ಅವರಿಗೆ, ಇನ್ಸುಲಿನ್ ಬೇಡ ಅಂತ ಹೇಳಿದ್ರೆ ಏನಾದ್ರು ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರೆ. ಸೊ ನೀವು ಯಾರು ತಜ್ಞರನ್ನು ಭೇಟಿ ಆಗ್ತಿದ್ದೀರಾ ಅದು ಬಿಟ್ಟು ಅಕಡೆ ಈ ಕಡೆ ಹೋಗದೆ ಕ್ಲಿಯರ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ಲಾನಿಗೆ ಸ್ಟಿಕ್ ಆಗಬೇಕು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಮತ್ತೆ ಇಮಿಡಿಯೇಟ್ ಅಲ್ಲಿ ಬೇರೆ ಬೇರೆ ಇನ್ಫೆಕ್ಷನ್ಸ್ ರಿಸ್ಕ್ ಇರ್ತದೆ ಶುಗರ್ ಕಂಟ್ರೋಲ್ ಆಗದಿದ್ರೆ. ಹೇಳಿದಾಗ ಯೂರಿನರಿ ಇನ್ಫೆಕ್ಷನ್, ರೇಷಿಯೋ ಆಗುವಂತದ್ದು ಕಾಲಲ್ಲಿ, ಡಯಾಬಿಟಿಕ್ ಫೂಟ್ ಆಗೋದು, ಗ್ಯಾಂಗ್ರೀನ್ ಆಗುವಂತದ್ದು, ಇದೆಲ್ಲ ಇನ್ಫೆಕ್ಷನ್ಸ್ ಕಾಂಪ್ಲಿಕೇಶನ್ಸ್ ಶುಗರ್ ಇದ್ದು. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಬೇರೆ ಕಾಂಪ್ಲಿಕೇಶನ್ಸ್ ಏನೇನಾಗ್ತದೆ ಅಂತ ಹೇಳಿದ್ರೆ, ನಾವು ಎರಡು ಕ್ಯಾಟಗರಿ, ಮೈಕ್ರೋವಾಸ್ಕ್ಯುಲರ್, ಮ್ಯಾಕ್ರೋವಾಸ್ಕ್ಯುಲರ್. ಮ್ಯಾಕ್ರೋವಾಸ್ಕ್ಯುಲರ್ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳಗಳಿಗೆ ಸಮಸ್ಯೆ ಆಗುವಂಥದ್ದು. ಈಗ ನಿಮ್ಮ ಯಾವ್ಯಾವ ದೊಡ್ಡ ರಕ್ತನಾಳಗಳು, ಮಿದುಳಿದ್ದು, ಹೃದಯದ್ದು, ಕೈ ಕಾಲಿಗೆಲ್ಲ ರಕ್ತ ಸಪ್ಲೈ, ಬ್ಲಡ್ ಸಪ್ಲೈ ಕೊಡುವಂಥದ್ದು ಆರ್ಟ್ರೀಸಿಗೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಈಗ ಶುಗರ್ ಕಂಟ್ರೋಲ್ ಆಗಲಿಲ್ಲ, ಈ ರಕ್ತನಾಳಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸಪೂರ ಬಿದ್ದು ರಕ್ತ ಸಂಚಾರ ಕಮ್ಮಿಯಾಗಿ ಒಂದು ಗ್ಯಾಂಗ್ರೀನ್ ಆಗೋ ರಿಸ್ಕ್ ಇರ್ತದೆ. ಇನ್ನೊಂದು ಹಾರ್ಟ್ ಇದು ಮಿದುಳಿದು ರಕ್ತನಾಳ ಬ್ಲಾಕ್ ಆದ್ರೆ ಹೃದಯಾಘಾತ ಆಗ್ಬಹುದು, ಅದೇ ಬ್ರೈನ್ ಅಲ್ಲಿ ಆದ್ರೆ ಅದನ್ನು ಸ್ಟ್ರೋಕ್ ಅಂತ ಕರಿತೇವೆ ನಾವು. ಇದೆಲ್ಲ ಟೈಪ್ 2 ಡಯಾಬಿಟೀಸ್ ಅಲ್ಲಿ ಮೋರ್ ಕಾಮನ್. ಟೈಪ್ 1 ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಮಾಡದಿದ್ರೆ ಇದೆಲ್ಲ ಕಂಡು ಬರ್ತದೆ ಸಮಸ್ಯೆ ಅವರಲ್ಲಿ. ಮತ್ತೆ ಅದರದೇನ್ ದಾಟ್ ಬೇರೆ ಏನ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಮೈಕ್ರೋವಾಸ್ಕ್ಯುಲರ್, ಸಣ್ಣ ರಕ್ತನಾಳಗಳು, ಸಣ್ಣ ರಕ್ತನಾಳಗಳು ನಿಮ್ಮ ನರಗಳಿಗೆ ಸಪ್ಲೈ ಮಾಡುವಂತ ರಕ್ತನಾಳಗಳು, ನಿಮ್ಮ ಕಿಡ್ನಿಗೆ ಸಪ್ಲೈ ಮಾಡುವಂತ ರಕ್ತನಾಳಗಳು, ಮೈಕ್ರೋವಾಸ್ಕ್ಯುಲರ್, ನ್ಯೂರೋಪತಿ, ನೆಫ್ರೋಪತಿ, ಕಣ್ಣಿನ ರಕ್ತನಾಳಗಳು, ರೆಟಿನದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣಿನ ರಕ್ತನಾಳಗಳಿಗೆ ಸಮಸ್ಯೆ ಆದ್ರೆ ಟೈಮ್ ಹೋಗ್ತಾ ಹೋಗ್ತಾ ಕ್ಷೀಣಿಸ್ತಾ ಹೋಗ್ತದೆ ದೃಷ್ಟಿ. ಒಂದು ಎರಡನೇದ್ದು ಅವರಲ್ಲಿ ಕಣ್ಣಿನ ಒಳಗಡೆ ರಕ್ತನಾಳಗಳು ವಿಪರೀತ ಬೆಳೆದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತೆಲ್ಲ ಆಗ್ಬಹುದು. ಇದೆಲ್ಲ ಒಂದು 10-15 ವರ್ಷ ದಾಟಿ ಕಂಟ್ರೋಲ್ ಇಲ್ಲದೆ ಶುಗರ್ ಇದ್ದವರಲ್ಲಿ ಇದೆಲ್ಲ ಸಡನ್ ಆಗಿ ಲೈಟ್ ಬಲ್ಬ್ ಹೋದಾಗ ಒಂದಿನ ದೃಷ್ಟಿ ಹೋಗಿ ಬಿಡ್ತಿದೆ ಕಣ್ಣಿಂದ, ಅಥವಾ ಗ್ರಾಜುವಲಿ ಸಮಯ ಹೋಗ್ತಾ ಹೋಗ್ತಾ ದೃಷ್ಟಿ ಕಮ್ಮಿ ಆಗ್ತಾ ಬರ್ಬೋದು. ಅದು ಒಂದು. ಎರಡನೇ

0: ಡಯಾಲಿಸಿಸ್ ಬೇಕಾಗುವಂತ ಪರಿಸ್ಥಿತಿ ಬರಬಹುದು. ಇದು ನಾವು ನೆಫ್ರೋಪತಿ ಹೇಳುವಂತದ್ದು. ಸೊ ಶುಗರ್ ಕಂಟ್ರೋಲ್ ಮಾಡದಿದ್ರೆ ಓವರ್ ಕೋರ್ಸ್ ಆಫ್ ಟೈಮ್ 10 ವರ್ಷ 15 ವರ್ಷ 20 ವರ್ಷ ಇದೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ರುಟೀನ್ ಚೆಕಪ್ ಮಾಡಿ ಬೇಗ ಗೊತ್ತು ಮಾಡ್ಕೊಳ್ಳೋದು ಶುಗರ್ ಯಾವಾಗ ಇದೆ ಅಂತ. ಇನ್ನೊಂದು ಗೊತ್ತಾದ ಮೇಲೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ಗೆ ಎಡೆರಾಗುವಂತದ್ದು. ಇದೆರಡು ತುಂಬಾ ಇಂಪಾರ್ಟೆಂಟ್. ಇದೆರಡು ಕ್ಲಿಯರ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಮುಂದುವರಿಯೋದು ಅಥವಾ ಆಗುದನ್ನ ಸಹ ತಡಿಬಹುದು ಅಂತ ಹೇಳಿದ್ರು.
1: ಡಾಕ್ಟ್ರೆ, ಇಷ್ಟು ಹೊತ್ತು ನಮ್ಗೆ ಸಕ್ಕರೆ ಕಾಯಿಲೆ ಹೇಗೆಲ್ಲ ಬರ್ತದೆ, ಏನೆಲ್ಲ ಆಹಾರ ಕ್ರಮಗಳನ್ನ ತಗೊಳ್ಬೇಕು, ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಬೇಕು, ಇಂತಹ ಮಾಹಿತಿಯನ್ನ ನೀಡಿದ್ರಿ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಮಹಾವೀರ ಜೈನ್ ಇಜಲಂಪಾಡಿ. ಕೇಳಿ ಸ್ಫೂರ್ತಿ ನಿನಾದ.
1: ಸ್ಫೂರ್ತಿ ನಿನಾದ, ಸ್ಫೂರ್ತಿ ನಿನಾದ.
2: ಆತ್ಮೀಯ ಕೇಳುಗರೆ, ಸರ್ವರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ಫೂರ್ತಿ ನಿನಾದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಮಹಾವೀರ ಜೈನ್ ಇಚಲಂಪಾಡಿ. ಆತ್ಮೀಯ ಶ್ರೋತೃಗಳೇ, ಇವತ್ತು ಒಂದು ವಿಶೇಷವಾದ ಸಂಗತಿಯನ್ನು ತಂದಿದ್ದೇನೆ ತಮ್ಮ ಮುಂದೆ. ಇವತ್ತು ನಾವು 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೇವೆ. ಈ 21ನೇ ಶತಮಾನದಲ್ಲಿ ಬದುಕ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತಿನ ಸಮಾಜವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಸಮಾಜ 2 ವಿಟಮಿನ್ಗಳ ಹಿಂದೆ ಓಡ್ತಾ ಇದೆಯೋ ಎಂಬ ಭಾವನೆ ನನ್ನಲ್ಲಿ ಬರ್ತಾ ಇದೆ. ಯಾವುದು ಆ 2 ವಿಟಮಿನ್ಗಳು? ಒಂದು ಮನಿ, ಇನ್ನೊಂದು ಮಾರ್ಕ್ಸ್. 2 M ಗಳ ಹಿಂದೆ ಇವತ್ತು ಸಮಾಜ ಓಡ್ತಾ ಇದೆಯೋ ಎಂಬ ಭಾವನೆ, ನನ್ನ ಭಾವನೆ. ಸರಿ ಇರಬಹುದು, ತಪ್ಪಿರಬಹುದು, ಆದರೆ ಇವತ್ತಿನ 21ನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿಯ ಬದುಕು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ 2 M ಗಳು ಬೇಕು. ಮನಿಯೂ ಬೇಕು, ಮಾರ್ಕ್ಸೂ ಬೇಕು. ಹಣದ ಜೊತೆಗೆ ಅಂಕಗಳಿದ್ದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಆದರೆ ನನ್ನ ಜಿಜ್ಞಾಸೆ ಇರುವಂತದ್ದು, ಒಬ್ಬ ವ್ಯಕ್ತಿಯ ಬದುಕು ಕೇವಲ ಅಂಕದಿಂದ ಮತ್ತು ಹಣದಿಂದ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆಯೋ? 2 ಬೇಕು ಖಂಡಿತವಾಗಿಯೂ. ಶಾಸ್ತ್ರ ಹೇಳುತ್ತದೆ, ಹಿರಿಯರು ಹೇಳುತ್ತಾರೆ, ಮನಿ ಮತ್ತು ಮಾರ್ಕ್ಸ್ ಇಂದ ಒಬ್ಬ ವ್ಯಕ್ತಿಯ ಬದುಕು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಅವಶ್ಯಕತೆ ಇದೆ, ಆದರೆ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮನಿ ಮತ್ತು ಮಾರ್ಕ್ಸಿನ ಜೊತೆಗೆ, ಹಣ ಮತ್ತು ಅಂಕದ ಜೊತೆಗೆ ನಮ್ಮ ಬದುಕಿನಲ್ಲಿ ಸಂಸ್ಕಾರ ಇದ್ದಾಗ, ಒಳ್ಳೆಯ ಗುಣನಡತೆ ಇದ್ದಾಗ, ಒಳ್ಳೆಯ ಆಚಾರ ವಿಚಾರಗಳು ಇದ್ದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ. ಅದಕ್ಕೆ ಒಬ್ಬರು ದಾರ್ಶನಿಕರು ಹೇಳುತ್ತಾರೆ, ಬಹಳ ಸುಂದರವಾಗಿ ಹೇಳುತ್ತಾರೆ ಅವರು, ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡುತ್ತದೆ. ಬಹಳ ಸುಂದರವಾದ ಮಾತು.

ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡುತ್ತದೆ, ಧರ್ಮ ಬದುಕಿಗೆ ಅರ್ಥವನ್ನು ಕೊಡುತ್ತದೆ. ಅಂದ್ರೆ ನಮ್ಮ ಮಕ್ಕಳಿಗೆ ಅಥವಾ ನಮಗೆ ಒಳ್ಳೆಯ ಅಂಕಗಳು ಇದ್ದಾಗ, ಒಳ್ಳೆಯ ಡಿಗ್ರಿಗಳಿದ್ದಾಗ ನಮಗೆ ಜಾಬ್ ಸಿಗ್ತದೆ, ಒಳ್ಳೆಯ ಕೆಲಸ ಸಿಗ್ತದೆ, ಅದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ. ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡುತ್ತದೆ. ಆದರೆ ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂತೇಳಿದ್ರೆ ನಮ್ಮ ಅಂಕದ ಜೊತೆಗೆ, ನಮ್ಮ ಮಾರ್ಕ್ಸಿನ ಜೊತೆಗೆ, ನಮ್ಮ ಹಣದ ಜೊತೆಗೆ ಸ್ವಲ್ಪ ಸಂಸ್ಕಾರ ಕೂಡ ಇರಬೇಕು ಅಂತೇಳಿ. ಧರ್ಮ ಇದ್ದಾಗ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗ್ತದೆ ಅಂತೇಳಿ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಾವಿದ್ದೇವೆ. ಆದ್ರಿಂದ ಹಣ, ವಿದ್ಯೆ ಇದರ ಜೊತೆಗೆ ಸ್ವಲ್ಪ ಬದುಕಿನಲ್ಲಿ ಧರ್ಮಾಚರಣೆ ಬೇಕು. ಧರ್ಮದ ದಾರಿಯಲ್ಲಿ ನಾವು ನಡಿಬೇಕು. ಒಳ್ಳೆಯ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ನಾವು ಕೇವಲ ಸಂಸಾರವನ್ನು ಹೊಂದುವುದು ಮಾತ್ರ ಅಲ್ಲ, ಸಂಸಾರದ ಜೊತೆಗೆ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕು ಅಂತ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈಗ ಒಂದು ಗೀತೆಯನ್ನು ಕೇಳೋಣ, ನಂತರದಲ್ಲಿ ಮತ್ತೆ ನನ್ನ ಮಾತುಗಳನ್ನು ಮುಂದುವರಿಸುತ್ತೇನೆ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಒಂದು ಅರ್ಥಪೂರ್ಣವಾದ ಗೀತೆಯನ್ನು ಕೇಳಿದ್ದೀರಿ. ನೀವು ಕೇಳ್ತಾ ಇದ್ದೀರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸ್ಫೂರ್ತಿ ನಿನಾದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಮಹಾವೀರ ಜೈನ್ ಇಚಲಂಪಾಡಿ. ನಾನು ಹೇಳ್ತಾ ಇದ್ದೆ ಶ್ರೋತೃಗಳೇ, ಬದುಕಿನಲ್ಲಿ ಅಂಕದ ಜೊತೆಗೆ ಹಣದ ಜೊತೆಗೆ ಸ್ವಲ್ಪ ಸಂಸ್ಕಾರ ಕೂಡ ಇರಬೇಕು, ಧರ್ಮಾಚರಣೆ ಇರಬೇಕು, ಧರ್ಮದ ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳಿ ಇಲ್ಲಿ ಒಂದು ಮೂಲ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಧರ್ಮ ಅಂದ್ರೆ ಏನು, ಧರ್ಮದ ಮಹತ್ವ ಏನು ಅಂತ ಹೇಳಿ. ಧರ್ಮದ ಮಹತ್ವದ ಬಗ್ಗೆ ನಾನು ಯೋಚನೆ ಮಾಡುವಾಗ ನನಗೆ ಕನ್ನಡದ ಶ್ರೇಷ್ಠ ಕವಿ ಸರ್ವಜ್ಞ ನೆನಪಿಗೆ ಬರ್ತಾನೆ. ಅವ ತನ್ನ ಸಾಹಿತ್ಯದಲ್ಲಿ ಹೇಳ್ತಾನೆ, ವಚನದಲ್ಲಿ ಹೇಳ್ತಾನೆ, ಬಹಳ ಸುಂದರವಾಗಿ ಹೇಳ್ತಾನೆ. ಒಬ್ಬ ಮನುಷ್ಯನ ಬದುಕಿನಲ್ಲಿ, ಒಂದು ಸಮಾಜದ ಬದುಕಿನಲ್ಲಿ ಧರ್ಮ ಎನ್ನುವಂಥದ್ದು ಯಾಕೆ ಬೇಕು, ಸಂಸ್ಕಾರ ಎನ್ನುವಂಥದ್ದು ಯಾಕೆ ಬೇಕು, ಅದರ ಅಗತ್ಯತೆ ಏನು, ಅದರ ಅವಶ್ಯಕತೆ ಏನು ಒಬ್ಬ ವ್ಯಕ್ತಿ ಮತ್ತು ಸಮಾಜಕ್ಕೆ ಅಂತ ಹೇಳಿ ಅವ ತನ್ನ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಅತ್ಯಂತ ಸರಳವಾಗಿ ಹೇಳ್ತಾನೆ, ಮೊಸರಿಲ್ಲದ ಊಟ, ಕೆಸರಿಲ್ಲದ ಗದ್ದೆ, ಧರ್ಮವಿಲ್ಲದವನ ಬಾಳ್ವೆ ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಅಂತ ಹೇಳಿ. ಅಂದ್ರೆ ಸರ್ವಜ್ಞ ತನ್ನ ವಚನದಲ್ಲಿ ಒಬ್ಬ ವ್ಯಕ್ತಿ ಮತ್ತು ಸಮಾಜದ ಬದುಕಿನಲ್ಲಿ ಹಣದ ಜೊತೆಗೆ, ವಿದ್ಯೆಯ ಜೊತೆಗೆ ಧರ್ಮಾಚರಣೆ, ಸಂಸ್ಕಾರ ಎಷ್ಟು ಮುಖ್ಯ ಅಂತೇಳಿ ತನ್ನ ವಚನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ. ಅವ ಹೇಳ್ತಾನೆ ಮೊಸರಿಲ್ಲದ ಊಟ ಅಂದ್ರೆ ನಾವು ಸಾಮಾನ್ಯವಾಗಿ ವ್ಯವಹಾರದ ಬದುಕಿನಲ್ಲಿ ಮದುವೆ ಮನೆಯ ಊಟಕ್ಕೆ ಹೋಗ್ತೇವೆ, ಗೃಹ ಪ್ರವೇಶದ ಊಟಕ್ಕೆ ಹೋಗ್ತೇವೆ, ಸೀಮಂತದ ಊಟಕ್ಕೆ ಹೋಗ್ತೇವೆ. ಇಲ್ಲಿ ಸರ್ವಜ್ಞ ಹೇಳ್ತಾನೆ ಎಷ್ಟೇ ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನೇ ಊಟ ಮಾಡಿ, ಆ ಊಟದ ಕೊನೆಯಲ್ಲಿ ಮೊಸರಿದ್ದರೆ ಮಾತ್ರ ಆ ಊಟದ ಸತ್ವ ನಿಮ್ಮ ದೇಹಕ್ಕೆ ಇಳಲಿಕ್ಕೆ ಸಾಧ್ಯ ಅಂತ ಹೇಳಿ. ಮೊಸರಿಲ್ಲದ ಊಟ ಅದು ವ್ಯರ್ಥ ಅಂತೇಳಿ. ಹಾಗೆಯೇ ಕೆಸರಿಲ್ಲದ ಗದ್ದೆ, ಒಂದು ಗದ್ದೆಯಲ್ಲಿ ಒಳ್ಳೆಯ ಫಸಲನ್ನು ತೆಗಿಬೇಕು ಅಂತ ಹೇಳಿದ್ರೆ, ನಾವು ಹೆಚ್ಚಿನವರು ಇಲ್ಲಿ ರೈತರಿದ್ದೇವೆ, ಕೃಷಿಕರಿದ್ದೇವೆ, ನಮಗೆ ಗೊತ್ತಿದೆ ಆ ಗದ್ದೆಯಲ್ಲಿ ಒಳ್ಳೆಯ ಫಸಲನ್ನು ತೆಗಿಬೇಕು ಅಂತೇಳಿ ಆ ಗದ್ದೆಯಲ್ಲಿ ಒಳ್ಳೆ ಕೆಸರು ಇರಬೇಕು. ಕೆಸರಿದ್ರೆ ಮಾತ್ರ ಗದ್ದೆಯಲ್ಲಿ ಒಳ್ಳೆ ಫಸಲು ಬರಲಿಕ್ಕೆ ಸಾಧ್ಯ, ಆ ಗದ್ದೆಯ ಬದುಕು ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಹಾಗೆ ಧರ್ಮವಿಲ್ಲದವನ ಬಾಳ್ವೆ ಅಂದ್ರೆ ಬದುಕಿನಲ್ಲಿ ಧರ್ಮಾಚರಣೆ ಇರಬೇಕು, ಬದುಕಿನಲ್ಲಿ ಸಂಸ್ಕಾರ ಇರಬೇಕು, ಬದುಕಿನಲ್ಲಿ ಒಳ್ಳೆಯ ಆಚಾರ ವಿಚಾರಗಳು ಇರಬೇಕು. ಅದು ಇಲ್ಲದೆ ಹೋದ್ರೆ ನಮ್ಮ ಬದುಕು ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ. ಬೇಸಿಗೆ ಸಂದರ್ಭದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ, ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ಬಿಸಿಲದು. ಆ ರೀತಿಯಾಗಿ ನಮ್ಮ ಬದುಕು ಸಂಸ್ಕಾರ ರಹಿತವಾದ ಬದುಕು, ಧರ್ಮಾಚರಣೆ ರಹಿತವಾದ ಬದುಕು ವ್ಯರ್ಥವಾಗಿ ಹೋಗ್ತದೆ ಅಂತೇಳಿ ಸರ್ವಜ್ಞ ಅತ್ಯಂತ ಸ್ಪಷ್ಟವಾಗಿ ತನ್ನ ವಚನದಲ್ಲಿ ಹೇಳುತ್ತಾನೆ. ಆತ್ಮೀಯ ಕೇಳುಗರೆ, ಈಗ ಮತ್ತೊಂದು ಗೀತೆಯನ್ನು ಕೇಳೋಣ, ನಂತರದಲ್ಲಿ ನನ್ನ ಮಾತುಗಳನ್ನು ಮುಂದುವರಿಸುತ್ತೇನೆ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಸ್ಫೂರ್ತಿ ನಿನಾದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಮಹಾವೀರ ಜೈನ್ ಇಚಲಂಪಾಡಿ ನಾನು ಮಾತನಾಡ್ತಾ ಇದ್ದೆ. ಬದುಕಿನಲ್ಲಿ ಧರ್ಮಾಚರಣೆ, ಧರ್ಮದ ಮಹತ್ವ ಏನು, ಸರ್ವಜ್ಞನ ವಚನದಲ್ಲಿ ಯಾವ ರೀತಿಯಾಗಿ ಅದನ್ನು ವ್ಯಕ್ತಪಡಿಸಿದ್ದಾನೆ ಸರ್ವಜ್ಞ ಅಂತ ಹೇಳಿ ಈಗ ಮೂಲ ಪ್ರಶ್ನೆಗೆ ಬರುವ. ಇವತ್ತು ಸಮಾಜದಲ್ಲಿ ನಾವು ನೋಡ್ತೇವೆ, ಟಿವಿ ಮಾಧ್ಯಮಗಳಲ್ಲಿ ನೋಡ್ತೇವೆ, ಯಾವಾಗ ನೋಡಿದ್ರು ಚರ್ಚೆ ಚರ್ಚೆ ಚರ್ಚೆ, ಧರ್ಮ ಧರ್ಮ ಅಂತ ಹೇಳಿ. ಹಾಗಾದರೆ ಈ ಮೂಲದಲ್ಲಿ ಧರ್ಮ ಅಂದ್ರೆ ಏನು? ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಧರ್ಮ ಬೇಕು, ಸಂಸ್ಕಾರ ಬೇಕು, ಆಚರಣೆ ಬೇಕು, ವಿಚಾರಗಳು ಬೇಕು ಅಂತ ನಾವು ಹೇಳುತ್ತೇವೆ. ಅಲ್ಲಿ ಮೂಲ ಪ್ರಶ್ನೆ ಧರ್ಮ, ಧರ್ಮ ಅಂದ್ರೆ ಏನು ಅಂತ ಹೇಳಿ. ಅದಕ್ಕೆ ಅತ್ಯಂತ ಸರಳವಾಗಿ ಹೇಳುವುದಾದ್ರೆ, ಧರ್ಮ ಅಂದ್ರೆ ಒಂದು ರೀತಿಯಲ್ಲಿ ವಸ್ತುವಿನ ಮೂಲ ಸ್ವಭಾವವನ್ನು ಧರ್ಮ ಅಂತೇಳಿ ಹೇಳ್ತಾರೆ. ಹೇಗೆ? ಒಂದು ಉದಾಹರಣೆ ಕೊಡುವುದಾದ್ರೆ, ಈಗ ಬೆಂಕಿ ಇದೆ, ಬೆಂಕಿಯ ಧರ್ಮ ಯಾವುದು? ಬೆಂಕಿಯ ಧರ್ಮ ಸುಡುವುದು, ಅದು ಬೆಂಕಿಯ ಧರ್ಮ. ಹಾಗಾದ್ರೆ ನೀರಿನ ಧರ್ಮ ಯಾವುದು? ನೀರಿನ ಧರ್ಮ ತಂಪು. ಕೆಲವೊಮ್ಮೆ ನಾವು ಯೋಚಿಸಬಹುದು, ನೀರು ಬಿಸಿ ಆಗ್ತದಲ್ವಾ ಅಂತ ಹೇಳಿ. ಆದರೆ ಬಿಸಿಯಾಗುವುದು ಬೆಂಕಿಯ ಸಂಪರ್ಕದಿಂದ ಬಿಸಿ ಆಗ್ತದೆ ಹೊರತು, ಸ್ವಲ್ಪ ಹೊತ್ತು ನಾವು ಬೆಂಕಿಯಿಂದ ತೆಗೆದು ಪಕ್ಕಕ್ಕಿಟ್ಟರೆ ನೀರು ಮತ್ತೆ ತಂಪಾಗ್ತದೆ. ಅಂದ್ರೆ ನೀರಿನ ಧರ್ಮ ತಂಪು, ಗಾಳಿಯ ಧರ್ಮ ಬೀಸುವುದು. ಈ ರೀತಿಯಾಗಿ ವಸ್ತುವಿನ ಮೂಲ ಸ್ವಭಾವವನ್ನು ಧರ್ಮ ಅಂತೇಳಿ ಹೇಳ್ತಾರೆ. ಒಂದು ಇನ್ನೊಂದು ಕಡೆಯಿಂದ ನಾವು ಯೋಚನೆ ಮಾಡೋದಾದ್ರೆ, ನಮ್ಮ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ, ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಯೋಚಿಸೋದಾದ್ರೆ, ಮನುಷ್ಯನ ವ್ಯಕ್ತಿತ್ವವನ್ನು, ಮನುಷ್ಯನ ವ್ಯಕ್ತಿಯ ಸ್ವಭಾವವನ್ನು ನಾವು ಧರ್ಮ ಅಂತ ಹೇಳ್ಬೋದು. ಹಾಗಾದರೆ ಮೂಲದಲ್ಲಿ ಧರ್ಮ ಅಂತ ಹೇಳಿದ್ರೆ, ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು, ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆಯತನವನ್ನು, ಒಳ್ಳೆಯ ಆಚಾರ ವಿಚಾರ, ಒಳ್ಳೆಯ ನಡೆನುಡಿ, ಒಳ್ಳೆಯ ಗುಣನಡತೆಗಳನ್ನು ಒಟ್ಟಾರೆಯಾಗಿ ಧರ್ಮ ಅಂತೇಳಿ ಕರೀತಾರೆ. ಅದು ಇನ್ನೊಬ್ಬರಿಗೆ ಘಾತಕವಾಗಿರಬಾರದು, ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಇರಬೇಕು ಅವನ ಬದುಕು, ಅವನ ವ್ಯಕ್ತಿತ್ವ, ಅವನ ಆಚರಣೆ ಮತ್ತು ವಿಚಾರಗಳು. ಆಗ ಅದನ್ನು ನಿಜವಾದ ಧರ್ಮ ಅಂತೇಳಿ ಅದು ಕರೆಸಿಕೊಳ್ಳುತ್ತದೆ. ಆ ರೀತಿಯಾಗಿ ನಾವು ಧರ್ಮಾಚರಣೆ ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳುತ್ತದೆ, ಹಿರಿಯರು ಹೇಳುತ್ತಾರೆ ಬದುಕಿನಲ್ಲಿ ಇರಬೇಕು ಅಂತೇಳಿ. ಅದೇ ಧರ್ಮಾಚರಣೆ ಅಂದರೆ ಸಂಸ್ಕಾರದ ವಿಚಾರವಾಗಿ ಬರುತ್ತದೆ. ನನಗೆ ಸಂಸ್ಕಾರದ ವಿಚಾರ ಮಾತನಾಡುವಾಗ ಒಬ್ಬರು ಮುನಿಗಳ ಮಾತು ನೆನಪಿಗೆ ಬರುತ್ತದೆ. ಬಹಳ ಸುಂದರವಾಗಿ ಅವರು ಒಂದು ಉದಾಹರಣೆ ಕೊಟ್ಟು ಹೇಳುತ್ತಾರೆ. ಇವತ್ತಿನ 21ನೇ ಶತಮಾನದ ಈ ಸಮಾಜದಲ್ಲಿ ಸಂಸ್ಕಾರ ಎನ್ನುವಂಥದ್ದು, ಒಳ್ಳೆಯತನ ಎನ್ನುವಂಥದ್ದು ಎಲ್ಲಿಯವರೆಗೆ ಹೋಗಿದೆ, ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿ. ಆ ಮುನಿಶ್ರೀಗಳ ಮಾತನ್ನು ಕೇಳಲಿಕ್ಕಿಂತ ಮುಂಚೆ ಈಗ ಒಂದು ಗೀತೆಯನ್ನು ಕೇಳೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಸ್ಫೂರ್ತಿ ನಿನಾದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಮಹಾವೀರ ಜೈನ್ ಇಚಲಂಪಾಡಿ. ನಾನು ಸಂಸ್ಕಾರದ ವಿಚಾರವನ್ನು, ಧರ್ಮದ ವಿಚಾರವನ್ನು, ಬದುಕಿನಲ್ಲಿ ಅದಕ್ಕೆ ಎಷ್ಟು ಮಹತ್ವ ಇದೆ ಎಂಬ ವಿಚಾರವನ್ನು ಮಾತನಾಡುವಾಗ ಮುನಿಶ್ರೀ ತರುಣ ಸಾಗರ್ ಒಂದು ಮಾತು ನೆನಪಾಯಿತು. ಮುನಿಶ್ರೀ ತರುಣ ಸಾಗರ್ರು ಅತ್ಯಂತ ಸುಂದರವಾದಂತಹ ಮೌಲ್ಯಗಳನ್ನು ಸಮಾಜಕ್ಕೆ ಕೊಟ್ಟವರು. ಅವರು ಒಂದು ಕಡೆ ಹೇಳ್ತಾರೆ, ಇವತ್ತಿನ ದಿನಮಾನಗಳಲ್ಲಿ, ದಿವಸಗಳಲ್ಲಿ ಈ ಸಂಸ್ಕಾರ ಎನ್ನುವಂಥದ್ದು, ಮೌಲ್ಯಗಳೆನ್ನುವಂಥದ್ದು ಎಲ್ಲಿಯವರೆಗೆ ಹೋಗಿ ಮುಟ್ಟಿದೆ ಅಂತೇಳಿ ಒಂದು ಉದಾಹರಣೆ ಕೊಡ್ತಾರೆ. ಬಂಧುಗಳೇ, ನಾವಿದನ್ನು ನಮ್ಮ ಅನುಭವಕ್ಕೆ ಇದು ಬಂದಿರಬಹುದು. ನೋಡಿ, ಈ ಒಂದು 25-30 ವರ್ಷಗಳ ಹಿಂದೆ ಈ ನಗರ ಪ್ರದೇಶದ ಮನೆಗಳ ಎದುರುಗಡೆ ಇರುವಂಥ ಗೇಟುಗಳಲ್ಲಿ ಒಂದು ಬೋರ್ಡ್ ಹಾಕ್ತಾ ಇದ್ರಂತೆ, ನಾಮಫಲಕ. ಏನು ನಾಮಫಲಕ ಹಾಕ್ತಾ ಇದ್ರು? ಅತಿಥಿ ದೇವೋಭವ ಅಂತೇಳಿ. ಅತಿಥಿ ದೇವೋಭವ ಎಷ್ಟು ಶ್ರೇಷ್ಠವಾದಂಥ ಮಾತು! ಅತಿಥಿಗಳೇ ದೇವರಿಗೆ ಸಮಾನ ಅಂತೇಳಿ, ಅತಿಥಿಗಳೇ ದೇವರು ಎಂಬಂಥ ಭಾವನೆ ಆ ಬೋರ್ಡನ್ನು ಹಾಕಿಸ್ತಾ ಇದ್ರಂತೆ 25-30 ವರ್ಷದ ಹಿಂದೆ. ಸರಿ, ಒಂದು 20 ವರ್ಷಗಳ ಹಿಂದೆ ಅತಿಥಿ ದೇವೋಭವ ಅಂತೇಳಿ ಬೋರ್ಡ್ ಇದ್ದದ್ದು ಹೋಯಿತು. ಸ್ವಲ್ಪ ಬದಲಾವಣೆ ಆಯಿತು. ಏನಾಯಿತು ಬೋರ್ಡು? ಅತಿಥಿ ದೇವೋಭವ ಹೋಯಿತು, ಶುಭ ಲಾಭ, ಶುಭ ಲಾಭ ಅಂತೇಳಿ ಬರಲಿಕ್ಕೆ ಶುರು ಮಾಡಿ. ಸರಿ, ನಿಮಗೆ ಶುಭ, ನಮಗೆ ಲಾಭ ಅಂತೇಳಿ. ಸರಿ, ಬೋರ್ಡ್ ಸ್ವಲ್ಪ ಬದಲಾಯಿತು, ಪರವಾಗಿಲ್ಲ, ಸಂಸ್ಕಾರ ಸ್ವಲ್ಪ ಕಡಿಮೆ ಆಯಿತು, ಆದರೂ ಕೂಡ ಒಳ್ಳೆಯ ವಿಚಾರವೇ, ಶುಭ ಲಾಭ. ಸರಿ, ಮತ್ತೆ ಒಂದು 15-20 ವರ್ಷಗಳ ಹಿಂದಕ್ಕೆ ಹೋದರೆ ಆ ಶುಭ ಲಾಭ ಬೋರ್ಡ್ ಕೂಡ ಹೋಯಿತು, ವೆಲ್ಕಮ್ ಅಂತೇಳಿ ಬರಲಿಕ್ಕೆ ಶುರು ಮಾಡಿದರು, ಬೋರ್ಡ್ ಹಾಕಿದರು. ತರುಣಸಾಗರ್ ಹೇಳುವಂಥ ಮಾತಿದು, ವೆಲ್ಕಮ್, ಸ್ವಾಗತ ಅಂತ ಹೇಳಿ. ಸರಿ, ತಪ್ಪಿಲ್ಲ, ಅತಿಥಿ ದೇವೋಭವ ಹೋಯಿತು, ಶುಭ ಲಾಭ ಹೋಯಿತು, ವೆಲ್ಕಮ್ ಅಂತೇಳಿ ಬಂತು. ಆದರೆ ಈಗ ಒಂದು 15 ವರ್ಷಗಳ ಹಿಂದೆ ಅಥವಾ 10-15 ವರ್ಷಗಳ ಹಿಂದಕ್ಕೆ ಹೋದರೆ ಆ ವೆಲ್ಕಮ್ ಕೂಡ ಬೋರ್ಡ್ ಹೋಯಿತು. ಎಲ್ಲಿಯವರೆಗೆ ಬಂದು ಮುಟ್ಟಿದೆ ಇವತ್ತು ನಗರ ಪ್ರದೇಶದ ಮನೆಯ ಗೇಟುಗಳಲ್ಲಿ ನಾಮಫಲಕ ಹೇಗುಂಟು ಅಂತೇಳಿದ್ರೆ, ಅತಿಥಿ ದೇವೋಭವ ಇಲ್ಲ, ಶುಭ ಲಾಭ ಇಲ್ಲ, ವೆಲ್ಕಮ್ ಇಲ್ಲ, ನಾಯಿ ಇದೆ ಎಚ್ಚರಿಕೆ ಅಂತೇಳಿ ಹಾಕುವ ಸಂದರ್ಭ ಬಂದಿದೆ ಇವತ್ತು. ಬಂಧುಗಳೇ, ನಾವು ಯೋಚನೆ ಮಾಡಬೇಕು. ಮುನಿಗಳು ಹೇಳುತ್ತಾರೆ, ಅತಿಥಿ ದೇವೋಭವ ಎಂಬ ಸಂಸ್ಕಾರದಿಂದ ಇವತ್ತು ನಮ್ಮ ಸಮಾಜ ನಾಯಿ ಇದೆ ಎಚ್ಚರಿಕೆ ಎಂಬ ನಾಮಫಲಕದವರೆಗೆ ಮುಟ್ಟಿದೆ ಅಂತ ಹೇಳಿದರೆ ಇದು ಕೇವಲ ನಾಮಫಲಕಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ಮನುಷ್ಯನ ವ್ಯಕ್ತಿತ್ವದಲ್ಲಿ ಕೂಡ ಈ ರೀತಿಯ ಬದಲಾವಣೆಗಳಾಗಿದೆ ಅಂತೇಳಿ ಮುನಿಗಳು ಹೇಳುತ್ತಾರೆ. ಹೌದು, ನಾವು ಕೆಲವೊಮ್ಮೆ ಇವತ್ತಿನ ಸಮಾಜದ ಕೆಲವೊಂದು ಘಟನೆಗಳನ್ನು, ಸಂದರ್ಭಗಳನ್ನು ಗಮನಿಸಿದರೆ ನಮಗೂ ಹಾಗೆ ಅನಿಸ್ತದೆ, ಸಂಸ್ಕಾರದ ಮಟ್ಟ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ಹೇಳಿ. ಅದಕ್ಕೆ ನಾನೊಂದು ಪುಸ್ತಕದಲ್ಲಿ ಓದ್ತಾ ಇರುವಾಗ ಒಂದು ಸುಂದರವಾದಂಥ ಮಾತನ್ನು ಓದಿದ್ದೆ, ಬದುಕಿನಲ್ಲಿ ಮಾರ್ಕ್ಸ್ ಬೇಕು, ಬದುಕಿನಲ್ಲಿ ಮಾರ್ಕ್ಸ್ ಬೇಕು, ಮಾರ್ಕ್ಸಿನ ಜೊತೆಗೆ ಮನುಷ್ಯ ರಿಮಾರ್ಕ್ ಇಲ್ಲದಂತೆ ಬದುಕುವುದನ್ನು ಕಲಿಬೇಕು ಅಂತ ಹೇಳಿ. ನಾವಿವತ್ತು ಮಕ್ಕಳಿಗೆ ಮಾರ್ಕ್ಸು ಮಾರ್ಕ್ಸು ಮಾರ್ಕ್ಸು ಅಂತೇಳಿ ಬಬ್ಬೆ ಹೊಡಿತಾ ಇದ್ದೇವೆ, ತಪ್ಪಲ್ಲ. ಆದರೆ ನಮ್ಮ ಮಕ್ಕಳಿಗೆ ನಾವು ರಿಮಾರ್ಕ್ ಇಲ್ಲದಂತೆ ಬದುಕುವುದನ್ನು ಕಲಿಸಿಕೊಡ್ತಾ ಇದ್ದೇವಾ? ಸಂಸ್ಕಾರವನ್ನು ಕಲಿಸಿಕೊಡ್ತಾ ಇದ್ದೇವಾ? ಯಾರಲ್ಲಿ ಹೇಗೆ ವರ್ತಿಸಬೇಕು ಅಂತೇಳಿ ಹೇಳಿಕೊಡ್ತಾ ಇದ್ದೇವಾ? ಇದನ್ನೆಲ್ಲ ನಾವು ಯೋಚನೆ ಮಾಡುವಂಥ ಸಂದರ್ಭ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಅಂತ ಹೇಳ್ತಾ ಈಗ ಒಂದು ಗೀತೆಯನ್ನು ಕೇಳೋಣ.

ಒಂದು ಅರ್ಥಪೂರ್ಣವಾದ ಗೀತೆಯನ್ನು ಕೇಳಿದ್ದೀರಿ. ಸ್ಫೂರ್ತಿ ನಿನಾದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಮಹಾವೀರ ಜೈನ್ ಇಚಲಂಪಾಡಿ. ಬದುಕಿನಲ್ಲಿ ಧರ್ಮದ ಮಹತ್ವ, ಸಂಸ್ಕಾರದ ಮಹತ್ವ, ಹಣದ ಮಹತ್ವ, ವಿದ್ಯೆಯ ಮಹತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಬ್ಬ ಮನುಷ್ಯನ ಬದುಕು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಹಣವೂ ಬೇಕು, ವಿದ್ಯೆಯೂ ಬೇಕು, ವಿದ್ಯೆಯ ಜೊತೆಗೆ ಸಂಸ್ಕಾರವೂ ಬೇಕು. ಅದೇ ಸಂಸ್ಕೃತದ ಒಬ್ಬ ಕವಿ ಹೇಳ್ತಾನಲ್ವ, ಬಹಳ ಸುಂದರವಾಗಿ ಹೇಳ್ತಾನೆ, ವಿದ್ಯಾ ದದಾತಿ ವಿನಯಂ. ವಿದ್ಯೆಯ ಜೊತೆಗೆ ವಿನಯತ್ವ, ವಿನಯ ಗುಣ ಅಥವಾ ಒಳ್ಳೆಯ ಸಂಸ್ಕಾರಯುತವಾದಂತಹ ಗುಣನಡತೆಗಳು ಇದ್ದಾಗ ಮಾತ್ರ ಅವನ ವಿದ್ಯೆಗೊಂದು ಬೆಲೆ ಬರುತ್ತದೆ ಅಂತ ಹೇಳಿ. ಹೇಗೆ ಒಂದು ಸುಂದರವಾದ ಬಾವಿಯಲ್ಲಿ ನೀರಿದ್ರೆ ಮಾತ್ರ ಆ ಬಾವಿ ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಬಾವಿ ವಿದ್ಯೆ ಆದರೆ ಬಾವಿಯಲ್ಲಿರುವಂಥ ನೀರು ಅದು ಸಂಸ್ಕಾರ. ಅದು ಒಂದು ದೇವರಿಲ್ಲದ ಗುಡಿ, ಒಂದು ಸುಂದರವಾದಂತಹ ಒಂದು ದೇವಸ್ಥಾನ ಇದೆ, ಗುಡಿ ಇದೆ. ಆ ದೇವಸ್ಥಾನದೊಳಗೆ ದೇವರಿದ್ದಾಗ ಮಾತ್ರ ಗುಡಿಗೊಂದು ಅರ್ಥಪೂರ್ಣತೆ ಬರಲಿಕ್ಕೆ ಸಾಧ್ಯ. ಹಾಗೆ ಬದುಕಿನಲ್ಲಿ ವಿದ್ಯೆ, ದುಡ್ಡು, ದೇವಸ್ಥಾನ ಆದರೆ ಅದರ ಒಳಗಿರುವಂತಹ ಭಗವಂತ, ಅದರ ಒಳಗಿರತಕ್ಕಂಥ ಭಗವಂತನ ಮೂರ್ತಿ ಅದು ಸಂಸ್ಕಾರ ಇದ್ದಾಗೆ, ಅದು ಧರ್ಮ ಇದ್ದಾಗೆ. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ಎಲ್ಲವನ್ನು ಕೂಡ ಒಟ್ಟಾರೆಯಾಗಿ ಕೇವಲ ನಮ್ಮ ಬದುಕು ಹಣದ ಕಡೆಗೆ, ವಿದ್ಯೆಯ ಕಡೆಗೆ ವಾಲದೆ, ವಿದ್ಯೆ, ಹಣ, ಸಂಸ್ಕಾರ, ಧರ್ಮ, ಒಳ್ಳೆಯ ಆಚಾರ ವಿಚಾರ ಇವೆಲ್ಲವನ್ನು ಒಟ್ಟು ಸೇರಿಸಿಕೊಂಡಾಗ ನಮ್ಮ ಬದುಕಿಗೊಂದು ಸುಂದರವಾದಂಥ ಅರ್ಥಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಹಿರಿಯರು ಹೇಳುತ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಸಂತೋಷದಿಂದ ನನ್ನ ಮಾತುಗಳನ್ನು ಕೇಳಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಸ್ಫೂರ್ತಿ ನೀಡಿದ ಕಾರ್ಯಕ್ರಮ ನಾಳೆ ಕೂಡ ಇದೇ ರೀತಿ ಮುಂದುವರಿತದೆ. ನಾಳೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇಲ್ಲಿಯವರೆಗೆ ಸ್ಫೂರ್ತಿ ನಿನಾದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಮಹಾವೀರ ಜ.

0: ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಕೆಳಗುರೇ, ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಕನ್ನಡ ಪ್ರಸಾರದಲ್ಲಿ ಈಗ ಸಾಮಾಜಿಕ ಬದುಕು ಮತ್ತು ಆಧುನಿಕತೆ ಈ ವಿಚಾರವಾಗಿ ಮಾತನಾಡುತ್ತಾರೆ ಡಾಕ್ಟರ್ ಸಂಪತ್ ಕುಮಾರ್.
6: ನನ್ನ ಕೆಲಸ ಸಾಮಾಜಿಕ ಬದುಕು ಮತ್ತು ಆಧುನಿಕತೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವಿಷಯವನ್ನು ನೀವು ಗಮನಿಸಬೇಕು, ಸಾಮಾಜಿಕ ಬದುಕು ಮತ್ತು ಆಧುನಿಕತೆ. ಈ ಆಧುನಿಕತೆಯನ್ನು ಹೇಳುವಂಥ ಒಂದು ವಿಷಯ ಇದು, ನಮ್ಮ ಸಾಮಾಜಿಕ ಬದುಕಿನಲ್ಲಿ ಯಾವ ರೀತಿಯಲ್ಲಿ ಒಂದು ಪರಿವರ್ತನೆಯನ್ನು ತಂದಿದೆ. ಹಾಗಾದರೆ ಹಿಂದೆ ಈ ಆಧುನಿಕತೆ ಅಂತ ಹೇಳುವಂಥದ್ದು ಇರಲಿಲ್ವ? ಇವತ್ತು 20-21ನೇ ಶತಮಾನದ ಈ ಕಾಲಘಟ್ಟದಲ್ಲಿ ಮಾತ್ರ ಈ ಆಧುನಿಕತೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೇವ? ಈ ಆಧುನಿಕತೆ ಅನ್ನುವಂಥದ್ದು ಇದ್ರೆ ಅದು ಯಾವ ರೀತಿಯ ಪರಿಣಾಮವನ್ನು ನಮ್ಮ ಮೇಲೆ ಉಂಟು ಮಾಡ್ತಾ ಇದೆ, ಈ ಕೆಲವು ಮುಖ್ಯವಾದಂಥ ಮತ್ತು ಇದರಿಂದ ನಾವು ಏನು ಲಾಭವನ್ನು ಪಡ್ಕೊಂಡಿದ್ದೇವೆ, ನಮ್ಮ ಮುಂದಿರುವಂಥ ಸವಾಲುಗಳು ಏನು ಅನ್ನುವಂಥದ್ದನ್ನು ಕೆಲವು ಅಂಶಗಳನ್ನು ಅಷ್ಟೇ ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತುಂಬ ಹಿಂದೆ ಯಾಜ್ಞವಲ್ಕ ಬೃಹದಾರಣ್ಯಕದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಲೋಕ ದಿನದಿನವೂ ಉತ್ತಮಗೊಳ್ಳುತ್ತಲೇ ಹೋಗಬೇಕು ಅಂಥೇಳಿ. ಅಂದರೆ ಈ ಲೋಕ ಅಂತ ಹೇಳುವಂಥದ್ದು ಅದು ನಿತ್ಯ ಪರಿವರ್ತನಶೀಲವಾಗಿರುವಂಥದ್ದು. ನವತರಂ ಕಲ್ಯಾಣ ತರಂ ಅಂತ ಹೇಳುವಂಥ ಒಂದು ಮಾತನ್ನು ಆತ ಹೇಳ್ತಾನೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾನೆ, ಸೊನಗಾರನ ಉದಾಹರಣೆ. ಈ ಚಿನ್ನವನ್ನು ಮಾಡ್ತಕ್ಕಂಥ ಸೊನಗಾರ ತನ್ನ ಅನುಭವದಿಂದ ಪಾಠ ಕಲಿತಾ ಹೋಗ್ತಾನೆ. ಇವತ್ತೊಂದು ಆಭರಣವನ್ನು ಮಾಡ್ತಾನೆ, ಅದರಲ್ಲಿ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತಿದ್ದಿಕೊಳ್ತಾ ಆತ ಮುಂದೆ ಅದನ್ನು ಸುಧಾರಣೆ ಮಾಡಿಕೊಳ್ತಾ ಒಳ್ಳೆ ಆಭರಣದ ಕಡೆಗೆ ಆತ ಹೋಗ್ತಾನೆ ಅಂತ ಹೇಳಿ. ಹಾಗೆಯೇ ಆತ ಏನು ಹೇಳ್ತಾನೆ ಯಾಜ್ಞವಲ್ಕ ಅಂತ ಹೇಳಿದರೆ, ಜಗತ್ತು ಅನ್ನುವಂಥದ್ದು ಅದು ನಿತ್ಯ ಪರಿವರ್ತನಾಶೀಲವಾಗಿರುವಂಥದ್ದು, ಅದು ನಿಂತ ನೀರಿನ ಹಾಗಲ್ಲ, ಅದು ನಿರಂತರವಾಗಿ ಚಲಿಸ್ತಕ್ಕಂಥ ನೀರಿನ ಹಾಗೆ. ಈ ಜಗತ್ತು ಅನ್ನುವಂಥ ಶಬ್ದಕ್ಕೆ ಗಚ್ಚತಿ ಇತಿ ಜಗತ್ ಅಂತ ಹೇಳುವಂಥ ಒಂದು ವಿವರಣೆ ಬರ್ತದೆ. ಅಂದರೆ ಯಾವುದು ಗತಿಯಲ್ಲಿ ಗತಿಶೀಲವಾಗಿರ್ತದೋ, ನಿರಂತರವಾದಂಥ ಚಲನೆಯಲ್ಲಿರ್ತದೋ ಅದೇ ಜಗತ್ತು. ಅರವಿಂದರು ಕೂಡ ಇದನ್ನು ಸಮರ್ಥಿಸ್ತಾರೆ. ಅವರೇನು ಹೇಳ್ತಾರೆ ಅಂದರೆ, ವಿಕಾಸವೇ ವಿಶ್ವದ ಗುರಿ. ಈ ಗುರಿ, ವಿಶ್ವದ ಗುರಿ ಅದ್ಯಾವುದು ಅಂದರೆ ಪ್ರಗತಿ, ವಿಕಾಸ. ಅದು ಇಚ್ಛೆ ಇರಲಿ ಇಲ್ಲದೇ ಇರಲಿ ನಾವು ಅದನ್ನು ಒಪ್ಪಿಕೊಳ್ಳಬಹುದು ಅಥವಾ ಬಿಡಬಹುದು, ಆ ವಿಕಾಸದ ಬಗ್ಗೆ ನಮಗೆ ಆಸಕ್ತಿ ಇಲ್ಲದೇ ಇರಬಹುದು. ಆದರೆ ಆ ವಿಶ್ವ ಅನ್ನೋದು ಅದು ನಿರಂತರವಾಗಿ ವಿಕಾಸ ಹೊಂದುತ್ತಾ ಇರ್ತದೆ. ಒಂದು ಮಾತನ್ನು ಅರವಿಂದ್ರ ಹೇಳ್ತಾರೆ, ಹಾಗಾಗಿ ನೀನು ಸ್ವಯಂ ಪ್ರಜ್ಞೆಯಿಂದ, ಸ್ವಯಂ ಪ್ರೇರಣೆಯಿಂದ ನಿನ್ನ ನಡವಳಿಕೆಗಳನ್ನು ನೀನು ತಿದ್ದಿಕೊಳ್ಬೇಕು. ನೀನು ತಿದ್ದಿಕೊಳ್ಳದೆ ಹೋದರೆ ಈ ಬದಲಾಗ್ತಕ್ಕಂಥ ವಿಶ್ವದಲ್ಲಿ ನಿನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಕೂಡ ಅರವಿಂದರು ಕೊಡ್ತಾರೆ. ಬಹುಶಃ ಇವತ್ತಿನ ನಮ್ಮ ಆಧುನಿಕತೆ ಜಾಗತೀಕರಣದ ಸಂದರ್ಭದಲ್ಲಿ ಅರವಿಂದರ ಮಾತು ಹೆಚ್ಚು ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಈ ಆಧುನಿಕತೆ ಅಂತ ಹೇಳುವಂಥದ್ದು ಈ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ, ಪಶ್ಚಿಮದಲ್ಲಿ, ಅದು ಗೊತ್ತಿದೆ ನಿಮಗೆ, ಫ್ರಾನ್ಸ್ನಲ್ಲಿ ಮಹಾಕ್ರಾಂತಿಯ ಮೂಲಕ, ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ಮೂಲಕ, ರಷ್ಯಾದಲ್ಲಿ ರಷ್ಯನ್ ಕ್ರಾಂತಿ, ಅವುಗಳ ಮೂಲಕ ಆ ದೇಶದಲ್ಲಿ ಒಂದು ಬದಲಾವಣೆಯನ್ನು ಜನ ಬಯಸ್ತಾ ಇದ್ರು. ಆದರೆ ಭಾರತದಲ್ಲಿ ಮತ್ತು ಆಫ್ರಿಕಾದಲ್ಲಿ ಮುಖ್ಯವಾಗಿ ಈ ಆಧುನಿಕತೆ ಅಂತ ಹೇಳುವಂಥದ್ದು ಯಾವುದರ ಮೂಲಕ ಬಂತು? ಬಹುಶಃ ನಾವು ಇತಿಹಾಸವನ್ನು ಸ್ವಲ್ಪ ಅವಲೋಕನ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ, ಅದು ವಸಾಹತುಶಾಹಿಯ ಮೂಲಕ ನಮಗೆ ಈ ಆಧುನಿಕತೆ ಅಂತ ಹೇಳುವಂಥದ್ದು ಬಂತು ಅಂತ. ಈ ಬದಲಾವಣೆ ಅನ್ನುವಂಥದ್ದು ಭಾರತದಲ್ಲಿ ಅದು ಹೊಸತು ಅಂತ ಹೇಳಿ ಏನೂ ಅಲ್ಲ ಅದು. ಯಾಕೆಂದರೆ ಈ ಬದಲಾವಣೆ ಅನ್ನುವಂಥದ್ದು ಎರಡು ರೀತಿಯಲ್ಲಿ ಆಗ್ತದೆ. ಒಂದು ಸಹಜವಾಗಿ ಬದಲಾವಣೆ ಆಗ್ತದೆ. ನಾವು ಏನು ಮಾಡೋದು ಬೇಡ, ನಮ್ಮಷ್ಟಕ್ಕೆ ನಾವಿದ್ದರೂ ಕೂಡ ಬದಲಾವಣೆ ಅಂಥದ್ದು ಕೆಲವು ಸಹಜವಾಗಿ ಆಗ್ತದೆ. ಈಗ ನಮ್ಮ ದೇಹಕ್ಕೆ ಬದಲಾವಣೆ ಆಗ್ತದೆ, ನಾನು ಯುವಕನಾಗಿರ್ತಕ್ಕಂಥವನು ವೃದ್ಧನಾಗ್ತೇನೆ, ಹಾಗೆ ಬದಲಾವಣೆ ಆಗ್ತದೆ. ಸಹಜವಾಗಿ ಆಗ್ತಕ್ಕಂಥ ಬದಲಾವಣೆಗಳು ಬೇರೆ, ಆದರೆ ಬುದ್ಧಿಪೂರ್ವಕವಾಗಿ ಆಗ್ತಕ್ಕಂಥ ಬದಲಾವಣೆಗಳು ಬೇರೆ. ಅದನ್ನು ಅಡಿಗರು ತುಂಬ ಚೆನ್ನಾಗಿ ಹೇಳ್ತಾರೆ, ಅನ್ಯರರೆದುದನೆ ಬರೆದುದನೆ ನಾ ಬರೆ ಬರೆದು ಭಿನ್ನವಾಗಿದೆ ಮನವು, ಬಗೆಯೊಳಗನೆ ತೆರೆದು ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಕೆ ಬರುವನಕ ನನ್ನ ಬಾಳಿದು ನರಕ. ಬರೆದದ್ದನ್ನೇ ಯಾರ್ಯಾರೋ ಬರೆದದ್ದನ್ನು ನಾನೇ ಬರೀತಾ ಬರೀತಾ ಇದ್ದರೆ ಅದು ನರಕವಾಗ್ತದೆ. ಆದ್ದರಿಂದ ಬದಲಾವಣೆ ನಾನು ತರಬೇಕು, ನನ್ನೊಳಗೆ ಬದಲಾವಣೆಗಳಾಗಬೇಕು ಅನ್ನುವಂಥ ಮಾತನ್ನು ಅಡಿಗರು ಹೇಳ್ತಾರೆ. ಹಾಗಾಗಿ ಬುದ್ಧಿ ಪೂರ್ವಕವಾಗಿ ಆಗ್ತಕ್ಕಂಥದ್ದೇನಿದೆ ಈ ಬದಲಾವಣೆ ಅದು ಹೆಚ್ಚು ಶಾಶ್ವತವಾಗಿ ಉಳಿತದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಈ ಆಧುನಿಕತೆ, ಬಹುಶಃ ನಮ್ಮ ಹಿಂದಿನ ಬದಲಾವಣೆಗಳಿಗೂ ಇಂದಿನ ಈ ಜಾಗತೀಕರಣ ಸಂದರ್ಭದಲ್ಲಿ ಆದಂಥ ಬದಲಾವಣೆಗಳಿಗೂ ಸ್ವಲ್ಪ ವ್ಯತ್ಯಾಸವನ್ನು ನಾವು ಗುರುತಿಸಬೇಕು. ಇವತ್ತಿನ ಆಧುನಿಕತೆ ಸಂದರ್ಭದಲ್ಲಿ ಆದಂಥ ಬದಲಾವಣೆಯಲ್ಲಿ ನೀವು ಗಮನಿಸಬೇಕು, ಅಲ್ಲಿ ಸುಧಾರಣೆ ಇದೆ. ಅಲ್ಲಿ ಬದಲಾವಣೆ ಮಾತ್ರ ಅಲ್ಲ, ಅಲ್ಲಿ ಸುಧಾರಣೆ ಇದೆ, ಅಲ್ಲಿ ವೈಜ್ಞಾನಿಕತೆ ಇದೆ, ಅಲ್ಲಿ ಚಿಂತನೆಗಳಿದೆ, ಅಲ್ಲಿ ವಾಸ್ತವತವಾದ ಇದೆ. ಈ ಎಲ್ಲವನ್ನು ಒಳಗೊಂಡಂಥ ಒಂದು ವೈಜ್ಞಾನಿಕ ಚಿಂತನೆ ಇದೆ ಅಲ್ಲಿ. ಇವೆಲ್ಲವನ್ನು ಒಳಗೊಂಡಂತಹ ಒಂದು ಆಧುನಿಕತೆ, ಆ ಬದಲಾವಣೆಯನ್ನು ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಈ ವಾಸ್ತವವಾದಿ ಧೋರಣೆಗಳು, ಈ ವೈಜ್ಞಾನಿಕ ಚಿಂತನೆಗಳು ಹಿಂದಿನ ಸಮಾಜದಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಲ್ಲದೆ ಇದ್ದಂಥ ಕಾರಣಕ್ಕಾಗಿ, ಇವತ್ತು ಆ ಸಮಾಜದಲ್ಲಿ ಅಷ್ಟು ಪ್ರಮಾಣದಲ್ಲಿ ಅದು ಇರುವಂಥ ಕಾರಣಕ್ಕಾಗಿ ಇವತ್ತು ನಮ್ಮ ಈ ಬದಲಾವಣೆಗಳಿಗೆ ನಾವು ಭಯಪಡ್ತಾ ಇದ್ದೇವೆ. ಇವತ್ತು ನಾವು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಈ ಆಧುನಿಕತೆಯ ಮೂಲಕ ತೆರೆದುಕೊಂಡಿರ್ತಕ್ಕಂತಹ ಈ ಉದಾರೀಕರಣ, ಜಾಗತೀಕರಣ ಏನಿದೆಯಲ್ಲ, ಈ ರೀತಿಯ ಬದಲಾವಣೆಗಳಿಗೆ ನಾವು ಭಯ ಬೀಳ್ತಾ ಇದ್ದೇವೆ. ಯಾಕೆಂದರೆ ನಾವೆಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ, ನಮ್ಮನ್ನು ಇದು ಕೊಚ್ಕೊಂಡು ಹೋಗ್ತಾ ಇದ್ದು, ಒಂಥರ ಸುನಾಮಿ ಇದು. ಈ ಸುನಾಮಿಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ, ಇದೊಂದು ದೊಡ್ಡ ಪ್ರಪಾತದ ಅಂಚಿನಲ್ಲಿ ನಾವಿದ್ದೇವೆ, ಇದು ಕೆಳಗೆ ಕೆಳಗೆ ಕೆಳಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದೆ. ಯಾವಾಗ ಇದು ನಮ್ಮ ಭಾಷೆ ಸಂಸ್ಕೃತಿ ನಮ್ಮ ಅಸ್ತಿತ್ವವನ್ನು ನಾಶ ಮಾಡ್ತದೋ ಗೊತ್ತಿಲ್ಲ ಅಂತ ಹೇಳುವಂಥ ಈ ಜಾಗತೀಕರಣದ ಒಂದು ದೊಡ್ಡ ಭಯದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಈ ಬದಲಾವಣೆಯ ವೇಗ ಅದು ಅಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ತಾವು ಗಮನಿಸಬೇಕು. ಹಾಗಾಗಿ ನಾನು ಪ್ರಶ್ನೆಯನ್ನು, ಒಂದು ಮುಖ್ಯವಾದಂಥ ಪ್ರಶ್ನೆಯನ್ನು ಎತ್ಕೊಳ್ತೇನೆ. ಈ ಆಧುನಿಕತೆ ಅನ್ನುವಂಥದ್ದು ಒಂದು ವರವೋ ಅಥವಾ ಅದು ಒಂದು ಶಾಪವೋ, ಒಂದು ವರವೋ ಅಥವಾ ಅದೊಂದು ಶಾಪವೋ ಅಂತ ಹೇಳುವಂಥ ಪ್ರಶ್ನೆ ಗಮನಿಸಬೇಕು. ನಾವು ಈ ಆಧುನಿಕತೆ ಅಥವಾ ಜಾಗತೀಕರಣವನ್ನು ಒಪ್ಪಿಕೊಂಡ ಆಗಿದೆ, ನಾವು ಇದನ್ನು ಇದರ ಅನೇಕ ದೂರ ಕ್ರಮಿಸಿದ್ದಾಗಿದೆ, ಮತ್ತು ಹಿಂದೆ ನಾವು ಹೋಗುವಂಥ ಪ್ರಶ್ನೆಗಳೇ ಇಲ್ಲ ಈಗ. ಹಾಗಾಗಿ ಕೆಲವಷ್ಟನ್ನು ನಾವು ರಾಜಿ ಮಾಡಿಕೊಂಡಿದ್ದೇವೆ, ಕೆಲವಷ್ಟನ್ನು ನಾವು ವಿರೋಧಿಸ್ತಾ ಇದ್ದೇವೆ, ಕೆಲವಷ್ಟನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇವೆ. ಅಂತೂ ಈ ಆಧುನೀಕರಣ ತಂದಂಥ ಜಾಗತೀಕರಣದ ಈ ವ್ಯವಸ್ಥೆ ಇದೆಯಲ್ಲ, ಇಲ್ಲೇ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಸ್ವೀಕರಿಸಿ ಮುಂದೆ ಹೋಗ್ತಾ ಇದ್ದೇವೆ. ಇದರಿಂದ ಲಾಭ ಕೂಡ ನಮಗಾಗಿದೆ, ಎಷ್ಟೋ ಲಾಭಗಳಾಗಿದೆ. ನಮ್ಮಲ್ಲಿ ವೃತ್ತಪತ್ರಿಕೆಗಳು, ಮುದ್ರಣ ಯಂತ್ರಗಳ ಸ್ಥಾಪನೆ ಆಯಿತು, ವೃತ್ತಪತ್ರಿಕೆಗಳು ಬಂತು, ರಾಷ್ಟ್ರೀಯತೆಯ ಪ್ರಜ್ಞೆ ನಮ್ಮಲ್ಲಿ ಬೆಳೀತು, ಇತಿಹಾಸದ ಪ್ರಜ್ಞೆ ನಮ್ಮಲ್ಲಿ, ಆ ಚಾರಿತ್ರಿಕ ಪ್ರಜ್ಞೆ ನಮ್ಮಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು, ನಮ್ಮ ಸಂಸ್ಕೃತಿಗಳ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಯಿತು, ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಈ ವರ್ಣ ವ್ಯವಸ್ಥೆಗಳ ಬದಲಾವಣೆಗಳಿಗೆ ಈ ಆಧುನಿಕತೆ ಅದು ಕಾರಣ ಆಯಿತು. ಸಮಾಜ ಯಾವ ರೀತಿಯಲ್ಲಿ ಬಯಸ್ತು, ಯಾವ ರೀತಿಯ ಬದಲಾವಣೆಗಳು ಸಮಾಜದಲ್ಲಿ ಆಗ್ತಾ ಬಂತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇದಕ್ಕೆ ಒಳ್ಳೆಯ ಒಂದು ಉದಾಹರಣೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಕಾರಂತರ ಚೋಮನದುಡಿ ಕಾದಂಬರಿ, ಆ ವಸಾಹತು ಶಾಹಿ ವ್ಯವಸ್ಥೆ ಈ ದೇಶದ ಒಳಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕಾರಂತರು ಆ ಕಾದಂಬರಿಯನ್ನು ಚಿತ್ರಿಸ್ತಾ ಬರುತ್ತಾರೆ. ಅದರಲ್ಲಿ ಬರುವಂಥ ಪ್ರಧಾನ ಪಾತ್ರ ಚೋಮನ ಪಾತ್ರ, ಅವನಿಗೆ ತಾನು ಭೂಮಿಯನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥ ಆಸೆ ಆಗುತ್ತೆ. ನಾನು ಕೂಡ ಒಂದಿಷ್ಟು ಭೂಮಿಯನ್ನು ಪಡಿಬೇಕು, ಅದರಲ್ಲಿ ನಾನು ಕೃಷಿ ಮಾಡಬೇಕು, ಆ ಭೂಮಿ ನಂದಾಗಿರಬೇಕು ಅಂತ ಹೇಳಿ ಆತ ಆಸೆ ಪಡ್ತಾನೆ. ಅಲ್ಲಿ ಆ ಊರಿನ ಸಂಕಪ್ಪಯ್ಯ, ಅವನ ಗೇಣಿದಾರ ಚೋಮ, ಆ ಸಂಕಪ್ಪಯ್ಯನ ಹತ್ರ ಹೋಗಿ ಆತ ಕೇಳ್ತಾನೆ, ಅನೇಕ ಸಾರಿ ಕೇಳ್ತಾನೆ, ನನಗೆ ಒಂದು ಸ್ವಲ್ಪ ಜಮೀನು ಕೊಡಿ, ನಾನು ಅದರಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ. ಸಂಕಪ್ಪಯ್ಯನಿಗೆ ಆ ಜಮೀನು ಕೊಡಬೇಕು ಅಂತ ಆಸೆ ಆಗ್ತದೆ. ಆದರೆ ಸಂಕಪ್ಪಯ್ಯ ತನ್ನ ತಾಯಿಯಲ್ಲಿ ಕೇಳ್ತಾನೆ, ಯಾಕೆಂದರೆ ಸಂಪ್ರದಾಯ ಅನ್ನುವಂಥದ್ದು ಚೋಮನಿಗೆ ಜಮೀನನ್ನು ಕೊಡಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ತಾಯಿ ಹೇಳ್ತಾಳೆ, ಇಲ್ಲ ನೀನು ಸಮಾಜದ ವಿರೋಧವನ್ನು ಕಟ್ಕೊಳ್ಬೇಕಾಗ್ತದೆ, ನೀನೇನಾದರೂ ಚೋಮನಿಗೆ ಜಮೀನು ಕೊಟ್ಟರೆ ಸಂಪ್ರದಾಯವನ್ನು ಮುರಿದ ಹಾಗಾಗ್ತದೆ, ನಿನ್ನ ಬಂಧುಗಳ ವಿರೋಧವನ್ನು ಕಟ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಚೋಮ ಭೂಮಿಯನ್ನು ಹೊಂದಲಿಕ್ಕೆ ಅವನು ಯೋಗ್ಯನಾಗಿಲ್ಲ, ಯಾಕೆಂದರೆ ಅವನು ಅಸ್ಪೃಶ್ಯನಾಗಿರೋದ್ರಿಂದ ಅವನಿಗೆ ಭೂಮಿಯ ಹಕ್ಕಿಲ್ಲ, ಆ ಭೂಮಿಯನ್ನು ಒಡೆತನ ಮಾಡುವಂಥ ಅಧಿಕಾರ ಅವನಿಗಿಲ್ಲ ಅಂತೆಲ್ಲ ಅವಳು ಹೇಳ್ತಾಳೆ. ಅನಿವಾರ್ಯವಾಗಿ ಸಂಕಪ್ಪಯ್ಯನಿಗೆ ಜಮೀನು ಕೊಡಲಿಕ್ಕೆ ಮನಸ್ಸಿದ್ರೂ ಕೂಡ ಆ ಸಂಕಪ್ಪಯ್ಯ ಚೋಮಿನಿಗೆ ಜಮೀನನ್ನು ಕೊಡೋದಿಲ್ಲ. ಆದರೆ ಚೋಮ ಮಾತ್ರ ತಾನು ಜಮೀನು ಪಡಿಬೇಕು ಅನ್ನೋದರಲ್ಲೇ ಅವನು ತನ್ನ ಆಯುಷ್ಯವನ್ನು ಕಳ್ಕೊಳ್ತಾನೆ. ಇಲ್ಲಿ ಗಮನಿಸಬೇಕು ನೀವು, ಒಂದು ಪಲ್ಲಟವನ್ನು ನಮ್ಮ ಆಧುನಿಕತೆ, ಯಾಕೆಂದರೆ ಎಷ್ಟೋ ಶತಮಾನಗಳ, ಬಹುಶಃ 12ನೇ ಶತಮಾನದಲ್ಲಿ ನಾವು ಇಂಥ ಒಂದು ಸಾಮಾಜಿಕ ಪಲ್ಲಟವನ್ನು ಕಂಡಿದ್ದೆವು. ನಮ್ಮ ಜಾತಿ ವರ್ಣ ಈ ವ್ಯವಸ್ಥೆಯ ವಿರುದ್ಧ ಅಂಥ ಒಂದು ಆ ಒಂದು ಬದಲಾವಣೆಯನ್ನು, ಆಧುನಿಕ ಚಿಂತನೆಗಳನ್ನು ನಾವು ಅಲ್ಲಿ ಕಂಡಿದ್ದೆವು. ಬಹುಶಃ ಆ ಬಳಿಕ ಅಂಥ ಒಂದು ಸಂಚಲನವನ್ನು ನಾವು ಎಲ್ಲೂ ಕೂಡ ನಮ್ಮ ಸಮಾಜದಲ್ಲಿ ಕಂಡಿರಲಿಲ್ಲ. ವಸಾಹತುಶಾಹಿ ತಂದಂಥ ಆಧುನಿಕತೆಯಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಈ ಆಧುನಿಕತೆ ಅನ್ನುವಂಥದ್ದು, ವಸಾಹತುಶಾಹಿಯ ಮೂಲಕ ಬಂದಂಥ ಈ ಜಾಗತೀಕರಣ ಅನ್ನುವಂಥದ್ದು ಏನಿದೆ, ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಇದು ನಮ್ಮನ್ನು ನಮ್ಮಲ್ಲಿ ಸುಧಾರಣೆಯನ್ನು ತಂದಿದೆ. ಆ ಸುಧಾರಣೆಯನ್ನು ಅದು ಮುಂದೂ ತರ್ತದೆ ಅಂತಂದರೆ ನಮ್ಮದು ಖಂಡಿತ ಆತಂಕ ಇಲ್ಲ. ಅದು ನಮ್ಮಲ್ಲಿ ಪರಿಷ್ಕರಣೆಯನ್ನು ಉಂಟು ಮಾಡ್ತದೆ, ಸಮಾಜದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡ್ತದೆ, ಒಳ್ಳೆಯದರ ಕಡೆಗೆ ಅದು ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಅಂತ ಹೇಳಿದರೆ ಖಂಡಿತ ನಾವ್ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಆದರೆ ಬಂಧುಗಳೇ ಗಮನಿಸಬೇಕು ನೀವು, ಜಾಗತೀಕರಣ ಅಂತ ಹೇಳುವಂಥದ್ದೇನಿದೆ, ಇದೊಂದು ದೊಡ್ಡ ಹುಲಿ, ಒಂದು ಹುಲಿಯನ್ನು ಅದು ನಮ್ಮ ಮುಂದೆ ಹುಟ್ಟು ಹಾಕಿದೆ. ಆ ಹುಲಿಯ ಸವಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಒಂದು ರೀತಿಯಲ್ಲಿ ನಮ್ಮಲ್ಲಿ ಒಂದು ಏಕರೂಪಿ ಸಂಸ್ಕೃತಿಯನ್ನು ಹುಟ್ಟು ಹಾಕ್ತಾ ಇದೆ. ಎಲ್ಲವನ್ನು ನಿರ್ಧರಿಸ್ತಕ್ಕಂತಹ ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಫ್ಯಾಕ್ಟ್ರಿ, ಯಾವುದೋ ಒಂದು ನಗರ ನಿರ್ಧರಿಸ್ತಕ್ಕಂತಹ ಮತ್ತು ನಾವು ಅದಕ್ಕೆಲ್ಲ ಕಣ್ಣು ಮುಚ್ಚಿಕೊಂಡು ಮುದ್ರೆ ಒತ್ತಕ್ಕಂತಹ ಒಂದು ಏಕರೂಪಿ ಸಂಸ್ಕೃತಿಯನ್ನು ಈ ಜಾಗತೀಕರಣ ಅನ್ನುವಂಥದ್ದು ಸೃಷ್ಟಿ ಮಾಡುತ್ತಾ ಇದೆ.
0: ಸಾಮಾಜಿಕ ಬದುಕು ಮತ್ತು ಆಧುನಿಕತೆ ಈ ವಿಚಾರವಾಗಿ ಡಾಕ್ಟರ್ ಸಂಪತ್ ಕುಮಾರ್ ಇವರ ಮಾತುಗಳನ್ನು ಕೇಳುತ್ತಿದ್ದೀರಿ. ಒಂದು ಸಣ್ಣ ವಿರಾಮದ ಬಳಿಕ ಇವರ ಮಾತು ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಸಾಮಾಜಿಕ ಬದುಕು ಮತ್ತು ಆಧುನಿಕತೆ ಈ ವಿಚಾರವಾಗಿ ಡಾಕ್ಟರ್ ಸಂಪತ್ ಕುಮಾರ್ ಇವರ ಮಾತುಗಳನ್ನು ಕೇಳುತ್ತಿದ್ದೀರಿ.
1: ನೀವು ಗಮನಿಸಬೇಕು, ಮುರಾರಿ ಬಲ್ಲಾಳರದ್ದು ಒಂದು ಲೇಖನ ಇದೆ, ಕಾಡು ಕಾಂಕ್ರೀಟ್ ಅಂತ ಹೇಳುವಂತ ಒಂದು ಲೇಖನ, ತುಂಬಾ ಚೆನ್ನಾಗಿದೆ ಅದು. ಅವ್ರ ನಮ್ಮ ಮಂಗಳೂರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಆ ಕಾಡು ಕಾಂಕ್ರೀಟ್ ಅಂತ ಹೇಳುವಂತ ಲೇಖನವನ್ನು ಮುರಾರಿ ಬಲ್ಲಾಳರು ಬರೀತಾರೆ. ಅದರಲ್ಲಿ ಅವರು ಈ ನಗರ ಸಂಸ್ಕೃತಿಯನ್ನ ಅವರು ಚಿತ್ರಿಸ್ತಾರೆ. ಈ ನಗರ ಸಂಸ್ಕೃತಿಯ ಒಂದು ಏಕರೂಪಿಯಾದಂತ ಒಂದು ನಗರ ಸಂಸ್ಕೃತಿ, ಯಾಕೆಂದ್ರೆ ಈ ಕಟ್ಟಡಗಳು ಪರಿಸರ ಸ್ನೇಹಿ ಅಲ್ಲದೆ ಇರತಕ್ಕಂಥ ಕಟ್ಟಡಗಳು, ಹಿಂದಿನ ನಮ್ಮ ಹಳ್ಳಿಗಳ ಮನೆಗಳು, ಆ ಹಂಚಿನ ಮನೆಗಳು, ನೂರಾರು ಕಾಲ ಬಾಳತಕ್ಕಂಥ ಮನೆಗಳು, ಆಮೇಲೆ ಮಣ್ಣಿನ ಮನೆಗಳು, ಅವು ಬೇಸಿಗೆಗೆ ತಂಪನ್ನು ಕೊಡುವಂಥ, ಮಳೆಗಾಲಕ್ಕೆ ಬೆಚ್ಚನೆಯ ಅನುಭವ ಕೊಡ್ತಕ್ಕಂಥ ಕಟ್ಟಡಗಳು, ಆಮೇಲೆ ಆ ಕಟ್ಟಡಗಳು ನಾಶವಾದ ಮೇಲೂ ನಮಗೆ ಉಪಯೋಗಕ್ಕೆ ಅವುಗಳನ್ನು ಬಳಸ್ಕೊಳ್ಬಹುದಾದಂಥ ಸಾಮಗ್ರಿಗಳು, ಆ ಸ್ಥಳೀಯವಾದಂಥ ಆ ಉಪಕರಣಗಳನ್ನು ಅಲ್ಲಿ ಏನು ಸಿಗ್ತದೆ ಅದನ್ನೇ ಬಳಸ್ಕೊಂಡು, ಈಗ ಬಿದಿರಿರ್ಬೋದು, ಮಣ್ಣಿರ್ಬೋದು, ಮರ ಇರ್ಬೋದು, ಅಲ್ಲಿಯ ಹಂಚು ಸ್ಥಳೀಯ ಮುಚ್ಚಿಗೆಗಳು, ಇವುಗಳನ್ನು ಬಳಸ್ಕೊಂಡು ನಿರ್ಮಾಣ ಮಾಡಿದಂಥ ಮನೆಗಳು, ಅದರ ವೈವಿಧ್ಯತೆ, ಅದರ ಲಾಸ್ಯ, ಅದರ ಲಯ, ಅದನ್ನು ನಾವು ಕಾಣ್ತಾ ಇದ್ದೆವು. ಆದರೆ ಇವತ್ತು ಒಂದು ಏಕರೂಪಿಯಾದಂಥ ಬಹುಮಹಡಿಯ ಒಂದು ಕಾಂಕ್ರೀಟ್ ಕಟ್ಟಡದ ನಿರ್ಮಾಣಗಳಾಗ್ತಾ ಇದ್ದಾವೆ. ಇದರಿಂದ ನಾವು ಹೇಗೆ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೇವೆ, ನಮ್ಮ ಐಡೆಂಟಿಟಿ ಅನನ್ಯತೆಯನ್ನು ನಾವು ಯಾವ ರೀತಿಯಲ್ಲಿ ಕಳ್ಕೊಳ್ತಾ ಇದ್ದೇವೆ ಅನ್ನೋದನ್ನು ಆ ಲೇಖನದಲ್ಲಿ ಅವರು ತುಂಬ ಸುಂದರವಾಗಿ ವಿವರಿಸ್ತಾರೆ. ಒಂದು ಉದಾಹರಣೆಯನ್ನು ಕೊಡುತ್ತೇನೆ ನಿಮಗೆ. ನಮ್ಮ ಶಾಲೆಗೆ ಹೋಗುವಂಥ ಮಕ್ಕಳನ್ನು ನೀವು ಗಮನಿಸಿ, ಆ ಏಕರೂಪತೆ ಹೇಗೆ ಬರ್ತಾ ಇದೆ ನೋಡಿ. ಅವರು ಶಾಲೆಯಿಂದ ಬರ್ತಾರೆ, ಆಮೇಲೆ ಯೂನಿಫಾರ್ಮ್ ಹಾಕ್ಕೊಂಡು ಕಂಪ್ಯೂಟರ್ ಶಾಲೆಗೆ ಹೋಗ್ತಾರೆ, ಅದಾದಮೇಲೆ ಅವರು ಮತ್ತೆ ಸಂಗೀತ ಕ್ಲಾಸಿಗೆ ಹೋಗ್ತಾರೆ, ಅದಾದಮೇಲೆ ಇನ್ಯಾವುದೋ ಒಂದು ಶಾಲೆಗೆ ಹೋಗ್ತಾರೆ. ಒಂದೇ ಥರ ಶಿಸ್ತು ನಾವು ಮಕ್ಕಳಿಂದ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಹೀಗೆ ಇರಬೇಕು, ವಶ ಹಿಂದೆ ಆಗ ಜಗಳ ಮಾಡಿಕೊಳ್ಳುವ, ಗೋಳಿ ಆಡುವ, ಮತ್ತೆ ಹೊಡೆದಾಟ ಮಾಡಿಕೊಳ್ಳುವಂಥ, ಮತ್ತೆ ಆತ್ಮೀಯತೆ ಬೆಳೆಸ್ಕೊಳ್ಳುವಂಥ, ಆ ರೀತಿಯ ಮಕ್ಕಳನ್ನು, ಆ ಬಾಲ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ಆ ಮಕ್ಕಳ ಒಂದು ದೊಡ್ಡ ಪಡೆಯನ್ನು ನಾವು ಇವತ್ತಿನ ದಿವಸ ಕಾಣ್ತಾ ಇದ್ದೇವೆ. ನಮ್ಮ ರೈತರ ಸ್ಥಿತಿಯನ್ನು ಗಮನಿಸಿ ನೀವು. ನಾವೆಲ್ಲವನ್ನು ಬಿಟ್ಟು ಇವತ್ತು ಪಟ್ಟಣದ ಕಡೆಗೆ ಮುಖ ಮಾಡಿದಂಥ ಏಕರೂಪಿ ಒಂದು ಸಂಸ್ಕೃತಿಯನ್ನು ಕಾಣ್ತಾ ಇದ್ದೇವೆ. ನಮ್ಮ ರೈತರು ಇವತ್ತು ಗೊಬ್ಬರಕ್ಕೆ ಬೇಕಾದರೂ ಪಟ್ಟಣಕ್ಕೆ ಹೋಗಬೇಕು, ವಿದ್ಯುತ್ ಬೇಕಾದರೂ ಪಟ್ಟಣಕ್ಕೆ ಹೋಗಬೇಕು, ವಿದ್ಯುತ್ಗೆ ಅನುಮತಿ ಬೇಕಿದ್ರೂ ಪಟ್ಟಣಕ್ಕೆ ಹೋಗಬೇಕು, ಆಮೇಲೆ ಇವತ್ತು ನಮ್ಮ ಕೈನಲ್ಲಿ ಉಳಿದಂಥ ಬೀಜ ಅದು ಬೇಕಿದ್ರೂ ಕೂಡ ನಮ್ಮ ರೈತರು ಪಟ್ಟಣಕ್ಕೆ ಹೋಗಬೇಕು. ಇವತ್ತು ಜಾಗತೀಕರಣ ಅಂತ ಹೇಳುವಂಥದ್ದು ಒಂದು ಕಡೆಯಲ್ಲಿ ಅರವಿಂದ ಚೊಕ್ಕಾಡಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ, ಬಡವರ ಪಾಲಿಗೆ ಅದು ನಿಯಂತ್ರೀಕರಣ, ಶ್ರೀಮಂತರ ಪಾಲಿಗೆ ಅದು ಉದಾರೀಕರಣ ಅಂತ ಹೇಳಿ. ಇದು ಜಾಗತೀಕರಣ ಇವತ್ತು ನಮ್ಗೆ ಕೊಟ್ಟಂಥ ದೊಡ್ಡ ಬಳುವಳಿ. ಯಾಕೆಂದರೆ ಇವತ್ತು ನಮ್ಮ ರೈತರು ಯಾವಾಗ ಅವರು ಶಕ್ತಿಯುತವಾಗಿ ಇರ್ತಾರೆ ಅಂತ ನಾವು ಯಾವಾಗ ಹೇಳಲಿಕ್ಕೆ ಸಾಧ್ಯ? ನಿಮ್ಮ ಜಮೀನನ್ನು 2 ಲಕ್ಷ ರೂಪಾಯಿಗೆ ಕೊಡಯ್ಯ ಅಂತ ಹೇಳಿದ್ರೆ, ಏ ಕೊಡಲ್ಲ ಕಣಯ್ಯ, 20 ಲಕ್ಷ ರೂಪಾಯಿ ನೀನು ಕೊಟ್ಟರೆ ನನ್ನ ಜಮೀನು ನಾನು ಕೊಡ್ತೇನೆ ಅಂತ ಯಾವಾಗ ನಮ್ಮ ರೈತ ಹೇಳ್ತಾನೆ ಆವಾಗ ಆ ರೈತ ಜಾಗತೀಕರಣದ ಪ್ರಯೋಜನವನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳಿ ಅರ್ಥ. ಅಂಥ ಶಕ್ತಿಯನ್ನು ನಮ್ಮ ರೈತ ಇವತ್ತು ಕಳ್ಕೊಂಡಿದ್ದಾನೆ. ನಮ್ಮ ಎಲ್ಲದಕ್ಕೂ ನಮ್ಮ ರೈತರು ಇವತ್ತು ಪಟ್ಟಣದ ಕಡೆಗೆ ಮುಖ ಮಾಡುವಂಥ ಆ ಪಟ್ಟಣ ಸಂಸ್ಕೃತಿಯನ್ನು ಜಾಗತೀಕರಣ ಇವತ್ತು ನಮ್ಮ ಮುಂದೆ ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಅದು ಶಿಕ್ಷಣ ಇರಬಹುದು, ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಗಮನಿಸ್ತಾ ಬಂದರೆ ಒಂದು ದೊಡ್ಡ ಆತಂಕ ನಮ್ಮ ಮುಂದೆ ಇದೆ. ಮತ್ತೆ ನಾನು ಚೋಮನ ದುಡಿಯನ್ನು ನೆನಪಿಸ್ಕೊಳ್ತೇನೆ. ಚೋಮನ ದುಡಿಯಲ್ಲಿ ನೀವು ಕೊನೆಯ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಚೋಮ ಹೇಗಾದರೂ ಮಾಡಿ ನಾನು ಜಮೀನು ಪಡಿಲೇಬೇಕು ಅಂತ ಆಸೆ ಪಡ್ತಾನೆ, ಆದರೆ ಅವನಿಗೆ ಸಂಕಪ್ಪಯ್ಯ ಜಮೀನು ಕೊಡೋದಿಲ್ಲ. ಚೋಮ ನಿರ್ಧಾರ ಮಾಡ್ತಾನೆ, ನಾನು ಜಮೀನು ಪಡ್ಕೊಳ್ತೇನೆ. ಸರಿ, ಹೋಗಿ ಒಂದು ದಿವಸ ತೀರ್ಮಾನ ಮಾಡಿ ಚೋಮ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಅವನ ಪ್ರತಿನಿತ್ಯ ಅವನ ಆರಾಧನೆ ಮಾಡುತ್ತಾ ಇದ್ದಂಥ ಪಂಜುರ್ಲಿ, ಆ ಭೂತದ ಕಟ್ಟೆ ದಾಟಿ ಚೋಮ ಮುಂದೆ ಹೋಗಬೇಕು. ಹೋಗ್ತಾ ಇರುವಾಗ ನಿರ್ಧಾರ ಮಾಡಿದ್ದಾನೆ ಇವನು ಚೋಮ, ನಾನು ಈ ಪಂಜುರ್ಲಿಯನ್ನು ಧಿಕ್ಕರಿಸಿ ಹೋಗ್ತಾ ಇದ್ದೇನೆ ಅಂಥೇಳಿ. ಅದನ್ನು ದಾಟಿ ಹೋಗುವಾಗ ಅವನಿಗೇನೋ ಯಾರೋ ಹೇಳಿದ ಹಾಗೆ ಆಗ್ತದೆ, ಏ ಚೋಮ, ಇಷ್ಟು ವರ್ಷ ನನ್ನ ಜೊತೆಯಲ್ಲಿದ್ದೆ ಕಣ ನೀನು, ಇಷ್ಟು ವರ್ಷ ನಾವು ನೀವು ಒಟ್ಟಿಗೆ ಇದ್ದೆವು, ನೀನು ಇನ್ನು ಎಷ್ಟು ಇಷ್ಟು ವರ್ಷ ಬಾಳಿ ಬದುಕಿ ಈಗ ಹಣ್ಣಾಗಿ ಇನ್ನು ಸಾಯಲಿಕ್ಕೆ 2-3 ದಿನ ಇರುವಾಗ ನನ್ನನ್ನು ಬಿಟ್ಟು ನೀನು ಹೋಗ್ತಾ ಇದ್ದೀಯಲ್ಲ, ಆಲೋಚನೆ ಮಾಡು ಅಂಥೇಳಿ ಯಾರೋ ಅವನನ್ನು ತಡೆಗಟ್ಟಿ ನಿಲ್ಲಿಸಿ ಅವನಿಗೇನೋ ಹೇಳ್ದಂಗೆ ಆಗ್ತದೆ. ಚೋಮ ನಿರ್ಧಾರ ಮಾಡ್ತಾನೆ, ಕಷ್ಟ ಅನ್ನೋದು ಎಲ್ಲ ಧರ್ಮದಲ್ಲೂ ಇದೆ, ನಾನು ಹೋಗೋದಿಲ್ಲ, ನಾನು ಬೇಕಾದ್ದಾಗಲಿ ಎಷ್ಟೇ ಕಷ್ಟ ಬರಲಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಆ ಪಂಜುರ್ಲಿಗೆ ದೊಡ್ಡ ನಮಸ್ಕಾರ ಮಾಡಿ ಆತ ಹಿಂದೆ ಬರ್ತಾನೆ. ಕಾರಂತರು ಅದರ ಮೂಲಕ, ಆ ರೂಪಕದ ಮೂಲಕ ಎಂಥ ಅದ್ಭುತವಾದಂಥ ಒಂದು ಶಕ್ತಿಯನ್ನು, ಈ ಅನನ್ಯತೆಯನ್ನು ಕಟ್ಟಿಕೊಡ್ತಾರೆ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ಅಂದರೆ ಎಂಥ ಒಂದು ಬಿರುಗಾಳಿ ಬಂದರೂ ಕೂಡ ಇದೊಂದು ರೂಪಕ, ಅಲ್ಲಿ ಮತಾಂತರದ ಅದೊಂದು ರೂಪಕ. ಎಂಥ ಒಂದು ಬಿರುಗಾಳಿ ಬಂದರೂ ಕೂಡ, ಎಂಥ ಸುನಾಮಿಗಳು ಬಂದರೂ ಕೂಡ, ಎಂಥ ಜಾಗತೀಕರಣ ಅದು ಪ್ರಭಾವವನ್ನು ನಮ್ಮ ಮೇಲೆ ಬೀರಿದ್ರೂ ಕೂಡ ನಾವು ಯಾವತ್ತೂ ನಮ್ಮ ಅನನ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದನ್ನು ಕಾರಂತರ ಅದರ ಮೂಲಕ ತಿಳಿಸ್ತಾರೆ. ನೀವು ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಬರುವಂಥ ಹೂವಯ್ಯನ ಪಾತ್ರವನ್ನು ತೆಗೆದುಕೊಳ್ಳಿ. ಹೂವಯ್ಯ ವಿದ್ಯಾವಂತನಾಗಿ ಹಳ್ಳಿಗೆ ಬರ್ತಾನೆ, ಜನರ ಮೌಢ್ಯವನ್ನು ಟೀಕೆ ಮಾಡ್ತಾನೆ, ವಿಮರ್ಶೆ ಮಾಡ್ತಾನೆ, ಆಯ್ತು, ಅವರ ಮೂಢನಂಬಿಕೆಗಳನ್ನು ಟೀಕೆ ಮಾಡ್ತಾನೆ, ಹೀಗೆ ಸುಧಾರಣೆ ಮಾಡಬೇಕು ಅಂತ ಹೇಳಿ ಜನರಿಗೆ ಆತ ಬೋಧನೆ ಮಾಡ್ತಾನೆ. ಹೀಗೆ ಮಾಡಿ ಹೂವಯ್ಯ ಕೊನೆಗೇನಾಗುತ್ತೆ ಯೋಚನೆ ಮಾಡಿ ನೀವು, ಅವನ ಸುಧಾರಣೆಗಳ ಮಾತುಗಳನ್ನು ಕೇಳ್ತಾ ಕೇಳ್ತಾ ಕೇಳ್ತಾನೆ ಆ ಜನಗಳು ಹೂವಯ್ಯನನ್ನು ದೂರ ಇಡುತ್ತಾರೆ. ಎಲ್ಲಿವರೆಗೆ ಅಂದರೆ ಕಳ್ಳು ಕುಡಿತಾ ಇದ್ದಂಥ, ದಿನನಿತ್ಯ ಕಳ್ಳು ಕುಡಿತಾ ಇದ್ದಂಥ ಹೂವಯ್ಯನ ತಾಯಿ ಕೂಡ ಹೂವಯ್ಯನನ್ನು ದೂರ ಇಡ್ತಾಳೆ. ಅಂದರೆ ಅದರ ಮೂಲಕ ನಾವೇನು ಗುರುತಿಸಬೇಕು ಅಂತ ಹೇಳಿದರೆ ಹೂವಯ್ಯ ಮಾಡ್ತಾ ಇರುವಂಥ ಸುಧಾರಣೆಗೆ ನಮ್ಮ ವಿರೋಧ ಇಲ್ಲ, ಹೂವಯ್ಯನ ಮೂಲಕ ಬರ್ತಾ ಇರತಕ್ಕಂಥ ಆಧುನಿಕತೆಗೆ ನಮ್ಮ ವಿರೋಧ ಇಲ್ಲ. ಆದರೆ ನಮ್ಮ ಒಂದು ಅನನ್ಯತೆ ಇದೆಯಲ್ಲ, ಅದು ಸರಿ ಇರಬಹುದು, ಕೆಲವು ಸಾರಿ ತಪ್ಪುಗಳಿರ್ಬೋದು, ಆ ಅನನ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗಿ ಬಂದಂಥ ಪ್ರಸಂಗದಲ್ಲಿ ನಾವು ನಮ್ಮ ಅನನ್ಯತೆಯನ್ನು ಬಿಟ್ಕೊಡ್ಲಿಕ್ಕಿಲ್ಲ ಅನ್ನೋದನ್ನು ಆ ಜನಾಂಗ ತೋರಿಸಿಕೊಡುತ್ತದೆ. ಹೂವಯ್ಯ ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಉಳಿದುಬಿಡ್ತಾನೆ ಅನ್ನುವಂಥ ಒಂದು ರೂಪಕವನ್ನು ಕುವೆಂಪು ಆ ಕಾದಂಬರಿಯಲ್ಲಿ ತರ್ತಾರೆ. ಒಂದು ಲೇಖನ ಓದ್ತಾ ಇದ್ದೇನೆ ಅರವಿಂದ ಚೊಕ್ಕಾಡಿ ಅವ್ರದ್ದು. ಅವರು ಒಂದು ಕಡೆಗೆ ಬರೀತಾರೆ, ಅವ್ರ ಗೆಳೆಯರು ಯಾರೋ ಹೇಳಿದ್ರಂಥ ಅವ್ರಿಗೆ, ಶಿವಮೊಗ್ಗದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡನು. ಆತ್ಮಹತ್ಯೆ ಕಾರಣ ಏನು ಅಂತ ಹೇಳಿದ್ರೆ 31 ವರ್ಷ ಅವನಿಗೆ. ಅವನು ತನ್ನ ಮದುವೆಗಾಗಿ ತನ್ನ ಅಕ್ಕನಲ್ಲಿ ಸಾಲ ಮಾಡಿರ್ತಾನೆ. ಬೆಳೆ ಬರ್ತದೆ, ಸಾಲ ತೀರಿಸ್ತೇನೆ ಅಂತ ಹೇಳುವಂಥ ಭರವಸೆ ಅವನಿಗಿರ್ತದೆ. ಆದರೆ ಅವನ ಬೆಳೆ ಅವನಿಗೆ ಕೈ ಸಿಗೋದಿಲ್ಲ, ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ದುರಂತ ಏನು ಅಂತ ಹೇಳಿದ್ರೆ, ಅವನು ಚೆನ್ನಾಗಿ ಓದಿದಂಥ ಪದವೀಧರ ಒಬ್ಬ ರೈತ. ಅದಕ್ಕೆ ಅರವಿಂದ್ ಚೊಕ್ಕಾಡೆ ಅವರು ಬರೀತಾರೆ ಚೆನ್ನಾಗಿ, ಅದಕ್ಕೆ ವಿವರಣೆ ಕೊಡ್ತಾರೆ. ಬಹುಶಃ ಅವನೇನಾದರೂ ವಿದ್ಯಾವಂತನಾಗಿಲ್ಲದೇ ಹೋಗಿದ್ರೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾ ಇರಲಿಲ್ಲ ಅಂಥೇಳಿ. ಯಾಕೆಂದರೆ ಅವನಲ್ಲಿ ಆ ನಾಗರಿಕ ಪ್ರಜ್ಞೆ ಅನ್ನೋದಿತ್ತು ನೋಡಿ. ಅಯ್ಯೋ, ನಾನು ದುಡ್ಡು ತಗೊಂಡಿದ್ದೇನೆ, ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಕ್ಕನ ಸಾಲವನ್ನು ತೀರಿಸ್ಲಿಕ್ಕೆ ನಾನು ಆಗ್ತಾ ಇಲ್ಲ ಅಂತೇಳುವಂಥ ಸಿವಿಕ್ ಪ್ರಜ್ಞೆ, ಆ ನಾಗರಿಕ ಪ್ರಜ್ಞೆಯಿಂದ ಅವನು ಹೊರಗೆ ಬರಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡ. ಅದೇ ನಮ್ಮ ಅವಿದ್ಯಾವಂತ ಬೇರೆ ಯಾರೋ ಒಬ್ಬ ರೈತನಾಗಿದ್ದರೆ ಕೊಟ್ರಾಯ್ತು ಕಣ್ಳಯ್ಯ ಅಂತ ಹೇಳಿ ಒಂದು 2 ವರ್ಷ ಹಾಗೆ ಮುಂದೆ ಹೋಗ್ತಾ ಇದ್ದ, ಆತ್ಮಹತ್ಯೆ ಮಾಡಿಕೊಳ್ತಾ ಇರಲಿಲ್ಲ. ನಾವು ಯೋಚನೆ ಮಾಡಬೇಕಾಗಿದ್ದೇನು ಅಂತ ಹೇಳಿದ್ರೆ, ಈ ಆಧುನಿಕತೆ, ಆಧುನಿಕ ಶಿಕ್ಷಣ ಅನ್ನುವಂಥದ್ದು ನಮ್ಮನ್ನು ನಿರ್ವೀರ್ಯರನ್ನಾಗಿ ಮಾಡುತ್ತಾ ಇದೆ. ಬಹುಶಃ ನಾವು ದೊಡ್ಡ ಒಂದು ಏನು ಶಕ್ತಿಯನ್ನು ಕಳ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಎಲ್ಲವನ್ನ ಒಪ್ಪಿಕೊಂಡು ಬಿಡುವಂತಹ ಮತ್ತು ಎಲ್ಲದಕ್ಕೂ ಮೌನವಾಗಿ ನಾವು ಪ್ರತಿಕ್ರಿಯೆ ಕೊಡ್ತಕ್ಕಂತಹ ಒಂದು ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಆದ್ದರಿಂದಲೇ ಈ ಜಾಗತೀಕರಣ, ಆಧುನೀಕರಣ ಅನ್ನುವಂಥದ್ದು ಒಂದು ಆತಂಕ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊರತು ಬದಲಾವಣೆಗಳು ನಿತ್ಯ ಸಮಾಜದಲ್ಲಿ ಆಗಲೇಬೇಕು, ಆ ಬದಲಾವಣೆಗಳನ್ನು ನಾವು ತೆರೆದುಕೊಳ್ಳಲೇಬೇಕು. ಅರವಿಂದರು ಹೇಳಿದ ಹಾಗೆ, ಒಪ್ಪಲಿ ಒಪ್ಪದೇ ಇರಲಿ ಇದು ಅನಿವಾರ್ಯ, ಆದರೆ ಸದಾ ಎಚ್ಚೆತ್ತುಕೊಂಡಿದ್ದಾಗ ಈ ಸಮಾಜದಲ್ಲಿ ನಾವು ಒಂದು ಅನನ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ, ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ, ನನ್ನ ನಗೆಯ ನನ್ನ ಬಗೆಯ, ನನ್ನ ಜಗವ ನನಗೆ ಬಿಡು, ನನ್ನ ಮನವ ನನಗೆ ಕೊಡು. ನಮಸ್ಕಾರ.
0: ಇದುವರೆಗೆ ಸಾಮಾಜಿಕ ಬದುಕು ಮತ್ತು ಆಧುನಿಕತೆ ಈ ವಿಚಾರವಾಗಿ ಮಾತನಾಡಿದವರು ಡಾಕ್ಟರ್ ಸಂಪತ್ ಕುಮಾರ್.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಇದು ರೇಡಿಯೋ ನಿನಾದ 90.4 FM. ಕನ್ನಡ ಪ್ರಸಾರದಲ್ಲಿ ಈಗ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮಂಗಳೂರಿನ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು.
1: ಹಾಯ್, ಹಲೋ, ನಮಸ್ತೆ. ನಾನಿಮ್ ಪ್ರೀತಿಯ ವೈಷ್ಣವಿ ಪುತ್ತೂರು. ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ ಅರ್ಪಿಸುವ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಲೈಫ್ ಅನ್ನೋದು ಡಿಫ್ರೆಂಟ್ ಅಲ್ಲಿ ಡಿಪೆಂಡ್ ಆಗಿದೆ. ಈಗೊಂದು ನೋಡಿದ್ರೆ ನಾಳೆಯೊಂದು ನೋಡ್ತಾ ಇದ್ದೇವೆ. ಒಟ್ಟಲ್ಲಿ ವಾಸ್ತವದಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗಳೇ ಕಾಣ್ತಾ ಇದ್ದೇವೆ. ನಮ್ಮ ಮಾತು, ನಂಬಿಕೆ, ವ್ಯವಹಾರ ಇವೆಲ್ಲವೂ ಇವತ್ತು ಈಸಿ ಆಗಿರಲ್ಲ. ನಂಬಿಕೆ ಅಂತ ಹೇಳಿದಾಗ ನನ್ನ ನೆನಪಾಯ್ತು, ಇವತ್ತು ನಂಬಿಕೆ ಯಾರ ಮೇಲೆ ಇಡೋದು ಎನ್ನುವುದು ತುಂಬಾ ಯೋಚಿಸಬೇಕಾಗಿರೋ ವಿಷಯ ಆಗಿರುತ್ತೆ. ಯಾಕಂದ್ರೆ ಆ ಅರ್ಹತೆ ಯಾರಲ್ಲಿರುತ್ತೆ, ಅನರ್ಹರು ಹೆಂಗಿರ್ತಾರೆ ಎನ್ನುವುದೇ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆ ನನ್ನ ಫ್ರೆಂಡ್ ಸಾನ್ವಿ ಏನ್ ಹೇಳ್ತಾಳೆ ಕೇಳೋಣ.
2: ಹಾಯ್, ನಾನು ನಿಮ್ಮ ಪ್ರೀತಿಯ ಸಾನ್ವಿ ಎಸ್ ಪುತ್ತೂರು. ನಮ್ಮ ಜೀವನದಲ್ಲಿ ಸಂಬಂಧಗಳು ತುಂಬಾ ಮುಖ್ಯ. ಅದು ರಕ್ತ ಸಂಬಂಧ ಆಗಿರ್ಲಿ,

0: ಸ್ನೇಹಿತರೇ ಆಗಿರಲಿ, ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದರೆ ನಮ್ಮ ಲೈಫ್ಗೆ ಅರ್ಥನೇ ಇರಲ್ಲ ಅಲ್ವಾ? ಎಸ್, ನಮ್ಮ ಸಂಬಂಧ ಕೊನೆಯವರೆಗೂ ಚೆನ್ನಾಗಿರಬೇಕು ಅಂತಂದರೆ ಅಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಗಟ್ಟಿಯಾಗಿದ್ರೆ ಯಾರಿಗೂ ನಮ್ಮ ಒಳ್ಳೆ ಸಂಬಂಧವನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಸಂಬಂಧಗಳು ಹಾಳಾಗಿದ್ದು ಯಾಕಂದ್ರೆ ಅಲ್ಲಿ ನಂಬಿಕೆಗೆ ಪೆಟ್ಟು ಬಿದ್ದಾಗ. ನಂಬಿಕೆಯನ್ನ ಗಳಿಸೋದು ತುಂಬಾ ಕಷ್ಟ, ಕಳ್ಕೊಳ್ಳೋದು ತುಂಬಾ ಸುಲಭ. ಈಗ ಒಂದು ಪೇಪರ್ ಅನ್ನ ಹರಿತೀವಿ, ಅದನ್ನ ಮತ್ತೆ ಒಂದ್ ಮಾಡಕ್ಕಾಗಲ್ಲ, ಗಮ್ ಹಾಕಿ ಅಂಟಿಸಬಹುದಲ್ಲ ಅಂತ ನೀವು ಕೇಳಬಹುದು. ಅಂಟಿಸಬಹುದು, ಆದ್ರೆ ಮೊದಲಿನಷ್ಟು ಆಕಾರ ಹೊಳಪು ಬರಲ್ಲ. ಮೇಲೋಟಕ್ಕಂದಾಗಿರುತ್ತಷ್ಟೇ ನಮ್ಮ ಸಂಬಂಧದಲ್ಲೂ ಅಷ್ಟೇ. ಕೆಲವು ಸಂಬಂಧಗಳು ಅನಿವಾರ್ಯ ಆಗಿರುತ್ತೆ, ಆದರೆ ಅಲ್ಲಿ ನಂಬಿಕೆ ಗಟ್ಟಿಯಾಗಿರಲ್ಲ. ಏನೋ ಇರಲೇಬೇಕಲ್ವಾ ಎನ್ನುವ ಅನಿವಾರ್ಯತೆಗೆ ನಾವಲ್ಲಿ ಇರ್ತೀವಿ, ಗಮ್ ಹಾಕಿ ಅಡ್ಡಿಸಿದ ಪೇಪರ್ ಹಾಗೆ. ಈ ಜಗತ್ತಲ್ಲಿ ಅತ್ಯಂತ ಬೆಲೆ ಕಟ್ಟಲಾಗದ ಪದವಿ ಅಥವಾ ಪ್ರಶಸ್ತಿ ಅಂತ ಹೇಳಿದರೆ ಅದು ನಂಬಿಕೆಯನ್ನು ಗಳಿಸೋದು. ಯಾಕಂದ್ರೆ ನಂಬಿಕೆನ ಯಾರ ಮೇಲೂ ಬೇಗ ಇಡಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಂಬಿಕೆಗೆ ಅರ್ಹನಾಗಿದ್ದಾನೆ ಅಥವಾ ಅರ್ಹಳಾಗಿದ್ದಾಳೆ ಅಂತಿದ್ರೆ ಅವರು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಅದು ದೇವರನ್ನ ಮೀರಿಸುವಷ್ಟು. ಇಲ್ಲಿಯವರೆಗೂ ಆ ಸ್ಥಾನದಲ್ಲಿ ನಾವು ನಮ್ಮ ಅಪ್ಪ ಅಮ್ಮನನ್ನ ಮಾತ್ರ ನೋಡಿರ್ತೀವಿ. ಅದು ಬಿಟ್ರೆ ಇನ್ ಕೆಲವರ ಲೈಫಲ್ಲಿ ಆ ಸ್ಥಾನದಲ್ಲಿ ಬೇರೆ ಯಾರೋ ಇರಲಬಹುದು. ಒಟ್ಟಿನಲ್ಲಿ ನಂಬಿಕೆನ ಸಂಪಾದಿಸಿ ಕೊನೆವರೆಗೂ ಉಳಿಸ್ಕೊಂಡವರೇ ಈ ಭೂಮಿಯ ಮೇಲೆ ಇರುವ ಶ್ರೇಷ್ಠ ಹಾಗೂ ಸತ್ತ ಮೇಲೂ ಬದುಕ್ತಾ ಇರುವ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಈಗ ಆ ನಂಬಿಕೆ ಎನ್ನುವ ಅಮೂಲ್ಯ ಸಂಪತ್ತಿನ ಕೊರತೆ ಇದೆ. ಯಾರನ್ನ ನಂಬುವುದು, ಯಾರನ್ನ ಬಿಡುವುದು ಎನ್ನುವ ಗೊಂದಲದಲ್ಲಿ ಜೀವನ ಕಳೆದೋಗುತ್ತೆ. ಇವತ್ತು ನಮ್ಮ ಜೊತೆ ಚೆನ್ನಾಗಿದ್ದವರು ನಾಳೆ ನಮ್ಮ ಕನ್ನುಡಿ ನೋಡದ ಹಾಗೆ ಹೋಗ್ತಾರೆ. ಇವತ್ತು ಒಂದು ಮಾತಾಡಿದವರು ನಾಳೆ ಇನ್ನೊಂದು ಮಾತಾಡ್ತಾರೆ. ಹಿಂದೆಲ್ಲ ಒಂದು ಮಾತೇ ದಾಖಲೆ ಆಗಿತ್ತು, ಆ ಮಾತನ್ನು ಉಳಿಸೋದಕ್ಕೆ ಸಾಹಸವನ್ನೇ ಮಾಡ್ತಾ ಇದ್ರು. ಆದ್ರೆ ಈಗ ಆಡಿದ ಮಾತಿಗೆ ಸಾಕ್ಷಿ ಇದೆಯಾ ಎಂದು ಕೇಳೋ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗೆಯೇ ಸಾಲ ವ್ಯವಹಾರಗಳು ಹಿಂದೆ ಬರೀ ಮಾತಲ್ಲಿ ನಡೀತಾ ಇತ್ತು, ಆದ್ರೆ ಈಗ ಎಷ್ಟು ದಾಖಲೆ ಕೊಟ್ಟು ಸಾಕಾಗಲ್ಲ. ಹೀಗೆ ನಮ್ಮಲ್ಲಿ ನಂಬಿಕೆನೇ ಕುಗ್ಗಿ ಹೋಗ್ತಾ ಇದ್ರೆ ನಮ್ಮ ಸಂಬಂಧಗಳು ಕುಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ, ಯಾರು ನಮ್ಮನ್ನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಗಂತ ನಮ್ಮನ್ನ ನಂಬೋ ಹಾಗೆ ಮಾಡೋಕ್ಕೂ ಆಗಲ್ಲ. ಆದ್ರೆ ಯಾರು ನಮ್ಮನ್ನ ನಂಬ್ತಿದ್ದಾರೆ, ನಮ್ಮನ್ನ ಯಾರೋ ಇಷ್ಟಪಡ್ತಿದ್ದಾರೆ, ಅವರ ನಂಬಿಕೆನ ಕೊನೆವರೆಗೂ ಉಳಿಸೋ ಪ್ರಯತ್ನ ಮಾಡಲೇಬೇಕು. ನಮ್ಮನ್ನು ನಂಬಿರೋರನ್ನ ಯಾವತ್ತೂ ಕೈ ಬಿಡಬಾರ್ದು, ಯಾಕಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಬರಲ್ಲ ಅಲ್ವಾ?
1: ವಾಸ್ತವದ ಒಂದು ಅದ್ಭುತವಾದ ಚಿತ್ರಣವನ್ನ ಸಾನ್ವಿ ಹೇಳಿದ್ಲು. ಜೀವನ ನಿಂತಿರೋದೇ ನಂಬಿಕೆಯಲ್ಲಿ, ಹಾಗಾಗಿ ನಂಬಿಕೆ ಇರ್ಲಿ ಆದ್ರೆ ಅತಿಯಾದ ನಂಬಿಕೆ ಬೇಡ. ನಮ್ಮನ್ನ ನಾವು ಎಷ್ಟು ನಂಬ್ತೇವೋ ಎನ್ನುವುದ್ರಲ್ಲಿ ನಮ್ ಭವಿಷ್ಯ ನಿಂತಿರುತ್ತೆ. ಒಂದೊಳ್ಳೆ ವಿಷಯನ ಮಾತಾಡಿದಕ್ಕೆ ಸಾನ್ವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ನಂಬಿಕೆ ಬಗ್ಗೆ ನೋಡಿ ಆಯ್ತು, ಸಾನ್ವಿ ಅಂತೂ ಅದ್ಭುತವಾಗಿ ಮಾತಾಡಿದ್ಲು. ಈಗ ವಾಸ್ತವದಲ್ಲಿ ಹುಡುಗರಿಗೆ ಫ್ರೀಡಂ ಜಾಸ್ತಿ ಇದೆಯಾ? ಹುಡುಗಿಯರು ಕೆಲಸ ಮಾಡೋ ಹಿಂದೆ ಏನೆಲ್ಲ ರೀಸನ್ ಇರುತ್ತೆ? ಅಕ್ಕ ಪಕ್ಕ ಇರೋ ಮನೆಯದು ಹಾಗಲ್ಲ ಹೀಗೆ, ಅವ್ರು ಸರಿಲ್ಲ ಇವ್ರು ಸರಿಲ್ಲ ಅಂತ ತುಂಬ್ತಾ ಇರ್ತಾರೆ. ಏನಿದೆಲ್ಲ ಇದ್ರ ಬಗ್ಗೆ ಧ್ರುವಿ ಏನ್ ಹೇಳ್ತಾಳೆ ಕೇಳೋಣ.
2: ಹಾಯ್, ನಾನ್ ನಿಮ್ಮ ಪ್ರೀತಿಯ ಧ್ರುವಿ. ಇವತ್ತು ಕಷ್ಟ ಎನ್ನುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ, ಅದು ಹುಡುಗಿ ಇರ್ಲಿ ಹುಡುಗನೇ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದಿದ್ದೆ. ದುಡ್ಡಿದ್ದವನಿಗೆ ದುಡ್ಡನ್ನು ಹೇಗೆ ಇಟ್ಕೊಳ್ಳೋದು ಎನ್ನುವ ಚಿಂತೆ ಆದ್ರೆ, ದುಡ್ಡಿಲ್ದರವನಿಗೆ ದುಡ್ಡನ್ನು ಹೇಗೆ ಪಡೆಯೋದು ಎನ್ನುವ ಚಿಂತೆ ಇರುತ್ತೆ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈಗ ಕಷ್ಟ ಚಿಂತೆ ಸಮಸ್ಯೆ ಇದ್ರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಏನ್ ಪ್ರಯೋಜನ ಇಲ್ಲ, ಅದರಿಂದ ಹೇಗ್ ಹೊರಗ್ ಬರೋದು ಅಂತ ಯೋಚನೆ ಮಾಡ್ಬೇಕು. ಆಗ ಒಂದು ಹೊಸ ಅಧ್ಯಾಯ ತೆರೆಯುತ್ತೆ ಅಲ್ವಾ? ಇವತ್ತು ಒಂದು ಹುಡುಗಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣಗಳು ಇರುತ್ತೆ. ಒಂದು, ಅವಳ ಮನೆ ಕಷ್ಟ ಇರುತ್ತೆ. ಮನೆಯನ್ನ ಮುನ್ನಡೆಸುವ ಜವಾಬ್ದಾರಿ ಅವಳ ಹೆಗಲ ಮೇಲೆ ಇರುತ್ತೆ. ಇನ್ನೊಂದು, ನನ್ ಬೇಕಾಗಿರೋ ದುಡ್ಡನ್ನ ನಾನೇ ಸಂಪಾದಿಸ್ತೇನೆ ಎನ್ನುವ ಸ್ವಾಭಿಮಾನನೂ ಇರುತ್ತೆ. ಏನೇ ಇರ್ಲಿ, ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಸಂಪಾದಿಸೋ ಎಲ್ಲಾ ಹೆಣ್ಮಕ್ಳು ಗ್ರೇಟ್ ಆಗಿರ್ತಾರೆ ಅಲ್ವಾ? ಇವತ್ತು ಹುಡುಗರಿಗೆ ಸ್ವಾತಂತ್ರ್ಯ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ, ಆದ್ರೆ ವಾಸ್ತವದಲ್ಲಿ ನಿಜವಾದ ಹುಡುಗನಿಗೆ ಸ್ವಾತಂತ್ರ್ಯನೇ ಇರಲ್ಲ. ಇಲ್ಲಿ ನಿಜವಾದ ಹುಡುಗ ಅಂತ ಹೇಳಿದ್ರೆ ದುಡಿಯೋ ವ್ಯಕ್ತಿ, ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರೋ ವ್ಯಕ್ತಿ. ಒಂದು ಕಂಪನಿ ಅಥವಾ ಲೋಕಲ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಅವರು ಹೇಳಿದ್ದನ್ನು ಮಾಡಿಕೊಂಡು ಬಯಸ್ಕೊಂಡು ತನ್ನ ಮನೆಯವರಿಗಾಗಿ ದುಡಿಯೋ ಎಲ್ಲಾ ಹುಡುಗರು ಫ್ರೀ ಆಗಿರೋದೇ ಇಲ್ಲ. ಇಲ್ಲಿ ಜವಾಬ್ದಾರಿ ಎನ್ನುವ ಪಂಜರದಲ್ಲಿ ಬಂದಿ ಆಗಿರ್ತಾರೆ ಅಲ್ವಾ? ಈಗ ಒಬ್ರು ಬಂದು ನಮ್ಮಲ್ಲಿ ಇನ್ನೊಬ್ಬರ ಬಗ್ಗೆ ಕೆಡ್ದಾಗಿ ಹೇಳ್ತಾ ಇದ್ದಾರೆಂದ್ರೆ ನಮ್ ಬಗ್ಗೆ ಇನ್ನೊಬ್ಬರಲ್ಲಿ ಕಾದಂಬರಿನೇ ಹೇಳಿರ್ತಾರೆ. ಹೇಳಿದವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಂಡವನ ಕಿವಿ ಫಸ್ಟ್ ಕಟ್ ಮಾಡಬೇಕು ಎನ್ನುವ ಮಾತಿದೆ. ಅಂದ್ರೆ ಹೇಳಿಕೊಡುವವರು 1000 ಜನ ಇರ್ತಾರೆ, ಆದ್ರೆ ಅದನ್ನು ಕೇಳಿದ ನಾವು 1000 ಸಲ ಯೋಚನೆ ಮಾಡಬೇಕು. ಈಗ ಒಂದು ಮಗು 100 to 85 ಮಾರ್ಕ್ಸ್ ಪಡೆಯುತ್ತೆ, ಆದ್ರೆ ನಾವು ಕಳ್ಕೊಂಡ 15 ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡ್ತೇವೆ. ಹಾಗಾದ್ರೆ 85 ಮಾರ್ಕ್ಸ್ಗೆ ವ್ಯಾಲ್ಯೂ ಇಲ್ವಾ? ಇದೇ ಪಾಯಿಂಟ್ ಅನ್ನು ಲೈಫ್ಗೆ ಅಪ್ಲೈ ಮಾಡಿದ್ರೆ 100 to 80 ಜನ ನಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ಆದ್ರೆ ನಾವ್ ಯೋಚೋದು ನಮ್ಮನ್ನು ಯಾವಾಗ್ಲೂ ದೂರ್ತಾ ಕೆಡ್ದಾಗಿ ಹೇಳ್ತಾ ಇರೋ 20 ಜನರ ಬಗ್ಗೆ. ಹಾಗಾದ್ರೆ ನಮ್ಮನ್ನು ಇಷ್ಟಪಡೋ 80 ಜನರ ಪ್ರೀತಿ ಅಭಿಮಾನಕ್ಕೆ ವ್ಯಾಲ್ಯೂ ಇಲ್ವಾ? ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು. ಕೊನೆಗೊಂದ್ ಮಾತು ಹೇಳೋಕ್ ಇಷ್ಟಪಡ್ತೇನೆ, ಇವತ್ತು ಕಷ್ಟ ಅಂತ ಬಂದಾಗ ಯಾರು ಬರಲ್ಲ, ನಮ್ಗೆ ನಾವೇ ಶಕ್ತಿ ಆಗ್ಬೇಕು. ನಾಳೆ ದಿನ ನಮಗೇನಾದ್ರೂ ಕಷ್ಟ ಆದ್ರೆ ಅದ್ರ ನಷ್ಟ ನಮ್ಗೆ ಮತ್ ನಮ್ ಮನೆಯವರಿಗೆ. ಹಾಗಾಗಿ ಇದ್ದಷ್ಟು ದಿನ ಖುಷಿಯಾಗಿರೋಣ, ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿರೋಣ. ಯಾಕೆಂದ್ರೆ ಈ ಭೂಮಿ ಮೇಲೆ ನಾವು ಮಾಲೀಕರಲ್ಲ, ಈ ಭೂಮಿಗೆ ಬಂದ ಅತಿಥಿಗಳು.
1: ಹೇಳುವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಕೇಳಿಸ್ಕೊಂಡವನ ಕಿವಿ ಕಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ದೇವರು ನಮ್ಗೊಂದು ಮೆದುಳು ಅಂತ ಕೊಟ್ಟಿದ್ದಾನೆ, ಯೂಸ್ ಮಾಡಬೇಕು, ವೇಸ್ಟ್ ಮಾಡೋದಲ್ಲ. ಹಾಗೆ ನಾವೆಲ್ಲರೂ ಭೂಮಿ ಎನ್ನೋ ಮನೆಗೆ ಬಂದ ಅತಿಥಿಗಳಷ್ಟೇ, ಮಾಲಕರಲ್ಲ. ವಾವ್, ಒಂದು ಅದ್ಭುತವಾದ ಮಾತನ್ನು ಹೇಳಿದಕ್ಕೆ ಧ್ರುವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಸಣ್ಣ ಮಕ್ಕಳು ವಾಸ್ತವದಲ್ಲಿ ಹೇಗಿದ್ದಾರೆ, ಇವತ್ತಿನ ಮಕ್ಕಳು ಬ್ಯುಸಿ ಆಗಿರೋದಕ್ಕೆ ಏನ್ ಕಾರಣ, ಇದ್ರ ಬಗ್ಗೆ ಹಿಶಾ ಹರ್ಷ ಏನ್ ಹೇಳ್ತಾಳೆ ನೋಡೋಣ.
3: ಹಾಯ್, ನಾನು ಪ್ರೀತಿಯ ಹಿಶಾ ಹರ್ಷ. ಇವತ್ತು ನನ್ನ ಹಾಗೆ ಇರೋ ಮಕ್ಕಳನ್ನು ವಿಚಾರಿಸಿದ್ರೆ ಅಲ್ಲಿ ಸಿಗೋ ಉತ್ತರ ಏನಂದ್ರೆ ಬ್ಯುಸಿ ಅಂತ. ಅರೆ, ಚಿಕ್ಕ ಮಕ್ಕಳು ಬ್ಯುಸಿನಾ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು, ಆದ್ರೆ ವಾಸ್ತವದಲ್ಲಿ ಇದೇ ಸತ್ಯ. ಮಕ್ಕಳು ಬ್ಯುಸಿ ಶೆಡ್ಯೂಲ್ ಇರೋದಕ್ಕೆ ಇವತ್ತಿನ ವ್ಯವಸ್ಥೆಯೇ ಕಾರಣ ಆಗಿದೆ. ಒಮ್ಮೊಮ್ಮೆ ಅನ್ಸುತ್ತೆ ನಾವು ಮಕ್ಕಳ ಇಲ್ಲ ರೋಬೋಟ್ಗಳ ಅಂತ. ಇವತ್ತು ಮಕ್ಕಳು ಸರಿ ಇಲ್ಲ, ಮಕ್ಕಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ, ಯಾಕೆ ಸರಿ ಇಲ್ಲ, ಇದನ್ನೇನಾದ್ರೂ ಕೇಳಿದ್ರ? ಇಲ್ಲ, ಪಾಠ ಓದು, ಮಾರ್ಕ್ಸ್ ತೆಗಿ, ಇಷ್ಟೇ ನಮ್ಮ ಬಾಲ್ಯನ? ನಮ್ಗೇನು ಆಸೆ ಆಸಕ್ತಿ ಇದೆ ಇದ್ರ ಬಗ್ಗೆ ಯೋಚಿಸಿದ್ರ? ಆಡೋ ವಯಸ್ಸಿರೋ ನಮ್ಗೆ ಆಟ ಆಡೋಕ್ಕೂ ಟೈಮ್ ಇರಲ್ಲ. ಅಜ್ಜಿ ಮನೆಗೆ ಹೋಗಿ 4 ದಿನ ಇದ್ಬೇಡ ಅಂತಂದ್ರೆ ಅಲ್ಲೂ ಟೈಮ್ ಇಲ್ಲ ಎನ್ನುವ ರೀಸನ್. ಹಿಂದೆಲ್ಲ ಮಕ್ಕಳು ಒಂದು ಹಬ್ಬ ಅಂತ ಬಂದಾಗ ಒಂದು ಮನೆ ಸೇರ್ಕೊಂಡು ಹಬ್ಬದ ಕಳೆನೆ ಚೇಂಜ್ ಮಾಡ್ತಾ ಇದ್ರಂತೆ. ಈಗ ಒಂದು ವಿಡಿಯೋ ರೀಲ್ಸ್ ಮಾಡಿಕೊಂಡು ಲೈಕ್ ಕಮೆಂಟ್ ನಲ್ಲಿ ತಲ್ಲೀನರಾಗಿದ್ದಾರೆ. ಆಗಿನ ಮಕ್ಕಳು ಲೈಬ್ರರಿಯಲ್ಲಿ ನ್ಯೂಸ್ ಪೇಪರ್ಗಾಗಿ ಕಿತ್ತಾಡಿದ್ದು ಇದೆ. ಈಗ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಇರ್ಲಿ, ನ್ಯೂಸ್ ಪೇಪರ್ ಹೆಸರು ಯಾವ್ದು ಅಂತ ಆ ಕಡೆ ಕಡೆ ನೋಡೋ ಹಾಗಿದೆ. ಹಿಂದೆಲ್ಲ ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ದಾರಿಲಿ ಹೋಗ್ತಾ ಇರುವಾಗ ನೆಲ್ಲಿಕಾಯಿ, ಚೂರಿಕಾಯಿ, ಕೆಪಳಕಾಯಿ, ನೆರಳೆ ಹಣ್ಣು ಹೀಗೆ ದಾರಿಯಲ್ಲಿ ಸಿಕ್ಕಿದ್ದನ್ನು ತಿಂತ ಆಟ ಆಡ್ತಾ ಹೋಗ್ತಾ ಇದ್ರಂತೆ. ಈಗ ಮನೆಗೆ ರಿಕ್ಷಾ ಬಸ್ ಎಲ್ಲ ಬರುತ್ತೆ, ನಡೆಯೋ ಪ್ರಶ್ನೆ ಇರಲ್ಲ. ವಾಸ್ತವದಲ್ಲಿ ನಾವು ಈ ಬಿಡುವಿಲ್ಲದ ಟೈಮಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳು ಸಂಸ್ಕಾರಗಳನ್ನು ಮಿಸ್ ಮಾಡ್ತಿದ್ದೇನೆ ಫೀಲ್ ಒಂದು ಕಡೆಯಿಂದ ಬರ್ತಾ ಇದೆ. ಕೊನೆಗೊಂದು ಮಾತು ಹೇಳ್ತಿದ್ದೇನೆ, ನಾವು ಬಯಸುವುದು ಪ್ರೀತಿಯನ್ನ, ಹಾಗೆ ಸರಿಯಾದ ದಾರಿಯನ್ನ, ಒಳ್ಳೆ ವಿದ್ಯೆ ಮತ್ತು ಬುದ್ಧಿಯನ್ನ. ಇದಿಷ್ಟೋ ಸಿಗ್ಬಿಟ್ರೆ ನಮಗೋಸ್ಕರ ಆಸ್ತಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನಾವೇ ಈ ದೇಶದ ಆಸ್ತಿಗಳಾಗ್ತವೆ.

ಎನ್ನುವುದು ಪ್ರತಿಯೊಬ್ಬ ಜೀವನದಲ್ಲಿ ಪ್ರಮುಖವಾದಂಥದ್ದು. ಯಾಕಂದ್ರೆ ಬಾಲ್ಯದಲ್ಲಿ ಸಿಕ್ಕಿದ್ದು ಭವಿಷ್ಯಕ್ಕೆ ಅಡಿಪಾಯವಾಗಿರುತ್ತೆ. ಹಿಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದನ್ನ ಹಿಶಾ ಹರ್ಷ ತುಂಬಾನೇ ಚೆನ್ನಾಗಿ ಹೇಳಿದ್ಲು. ನಾನ್ ಹೇಳೋದಿಷ್ಟೇ, ನಾವು ಮಕ್ಕಳು ನಮ್ಮನ್ನ ಇಷ್ಟಪಡಿ, ಸರಿಯಾದ ಮಾರ್ಗದರ್ಶನವನ್ನ ನೀಡಿ ಅಂತ. ಸರಿ ಸ್ನೇಹಿತರೆ, ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಮುಗಿಸೋ ಹೊತ್ತಾಯ್ತು. ಹೋಗೋ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ವಾಸ್ತವದಲ್ಲಿ ಎಲ್ಲರೂ ಬ್ಯುಸಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಎಷ್ಟೇ ಬ್ಯುಸಿ ಇದ್ರು ನಮ್ಮನ್ನ ಇಷ್ಟಪಡೋ ಜೀವಗಳಿಗೆ ನಾವು ಟೈಮ್ ನೀಡಲೇಬೇಕು. ಫ್ರೀ ಇರಲ್ಲ, ಫ್ರೀ ಮಾಡ್ಕೊಳ್ಬೇಕಷ್ಟೇ. ಈ ಲೈಫ್ ಇರೋದೇ ಶಾರ್ಟ್. ಈ ಶಾರ್ಟ್ ಲೈಫ್ ಅಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದು ಹ್ಯಾಪಿಯಾಗಿರೋಣ. ಏನಂತೀರಾ? ಎನಿವೇ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್.

ಈಗ ಕೆಲವು ಜಾನಪದ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ ಆರ್ ಛಾಯಾ ಮತ್ತು ಕೆ ಯುವರಾಜ್ ಇವರ ಧ್ವನಿಯಲ್ಲಿ, ಭಾಗ್ಯದ ಬಲೆಗಾರ.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವಾಗೋಕೆ ರೆಡಿ ಆಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೈನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ರೇನ್ ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವ್ದೋ ತಗೋತಾರೆ. ರೇನ್ ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವಿಂಡ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಮಳೆ ಬರ್ಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೃಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲಾ. ನಾವು ರೇನ್ ಕೋಟ್ ಹಾಕೊಂಡ್ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದ್ರೂ ನೆನೆದು ಹೋದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ವ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತಾಡಲು ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ್ದು ತಿರ್ತು ಹೋದ್ದು ಬೇರೆ ಮೂಲ ಕಟ್ಟಾದ ಜತ್ತು ನಾಲ್ ಪಣಿದ್ದೆ ಅಂತ ಸಹಾಯದಿಗೆ ಬಂತು ಮಾತಾಡಲ ಬರಲಿ ಗುಂಡ ಬರಲಿ ಗೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ಲ ಹೇಳಿ.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಇಂಕದಾಲ ಬರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಗಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾಂಡು ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆ ಕನಿ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಎಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ್ಲ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಕ್ಲಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 317 94 0 8 ಫೋನ್ ನಂಬರ್ ಕೊಡೋರ 97 317 94 0 8

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ, ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತರಿಗ್ಲಾ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪುಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಪ್ರಿಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರಗ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಮಲ್ತೊಂದುರ್ಲೇರ್ ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.

0: ಇದು ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಪ್ರಸ್ತುತಿ ಮಂಗಳೂರಿನ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು.
1: ಹಾಯ್ ಹಲೋ ನಮಸ್ತೆ, ನಾನಿಮ್ ಪ್ರೀತಿಯ ವೈಷ್ಣವಿ ಪುತ್ತೂರು. ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ ಅರ್ಪಿಸುವ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಲೈಫ್ ಅನ್ನೋದು ಡಿಫ್ರೆಂಟ್ ಅಲ್ಲಿ ಡಿಪೆಂಡ್ ಆಗಿದೆ. ಈಗೊಂದು ನೋಡಿದ್ರೆ ನಾಳೆಯೊಂದು ನೋಡ್ತಾ ಇದ್ದೇವೆ. ಒಟ್ಟಲ್ಲಿ ವಾಸ್ತವದಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗಳೇ ಕಾಣ್ತಾ ಇದ್ದೇವೆ. ನಮ್ಮ ಮಾತು, ನಂಬಿಕೆ, ವ್ಯವಹಾರ ಇವೆಲ್ಲವೂ ಇವತ್ತು ಈಸಿ ಆಗಿರಲ್ಲ. ನಂಬಿಕೆ ಅಂತ ಹೇಳಿದಾಗ ನನ್ನ ನೆನಪಾಯ್ತು, ಇವತ್ತು ನಂಬಿಕೆ ಯಾರ ಮೇಲೆ ಇಡೋದು ಎನ್ನುವುದು ತುಂಬಾ ಯೋಚಿಸಬೇಕಾಗಿರೋ ವಿಷಯ ಆಗಿರುತ್ತೆ. ಯಾಕಂದ್ರೆ ಆ ಅರ್ಹತೆ ಯಾರಲ್ಲಿರುತ್ತೆ, ಅನರ್ಹರು ಹೆಂಗಿರ್ತಾರೆ ಎನ್ನುವುದೇ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆ ನನ್ನ ಫ್ರೆಂಡ್ ಸಾನ್ವಿ ಏನ್ ಹೇಳ್ತಾಳೆ ಕೇಳೋಣ.
2: ನಾನು ನಿಮ್ಮ ಪ್ರೀತಿಯ ಸಾನ್ವಿ ಎಸ್ ಪುತ್ತೂರು. ನಮ್ಮ ಜೀವನದಲ್ಲಿ ಸಂಬಂಧಗಳು ತುಂಬಾ ಮುಖ್ಯ, ಅದು ರಕ್ತ ಸಂಬಂಧ ಆಗಿರ್ಲಿ, ಸ್ನೇಹಿತರೆ ಆಗಿರ್ಲಿ. ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫ್ಗೆ ಅರ್ಥನೇ ಇರಲ್ಲ ಅಲ್ವಾ? ಎಸ್, ನಮ್ಮ ಸಂಬಂಧ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತಂದ್ರೆ ಅಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಗಟ್ಟಿಯಾಗಿದ್ರೆ ಯಾರಿಗೂ ನಮ್ಮ ಒಳ್ಳೆ ಸಂಬಂಧವನ್ನ ಹಾಳು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಸಂಬಂಧಗಳು ಹಾಳಾಗಿದ್ದು ಯಾಕಂದ್ರೆ ಅಲ್ಲಿ ನಂಬಿಕೆಗೆ ಪೆಟ್ಟು ಬಿದ್ದಾಗ. ನಂಬಿಕೆಯನ್ನ ಗಳಿಸೋದು ತುಂಬಾ ಕಷ್ಟ, ಕಳ್ಕೊಳ್ಳೋದು ತುಂಬಾ ಸುಲಭ. ಈಗ ಒಂದು ಪೇಪರ್ ಅನ್ನ ಹರಿತೀವಿ, ಅದನ್ನ ಮತ್ತೆ ಒಂದ್ ಮಾಡಕ್ಕಾಗಲ್ಲ, ಗಮ್ ಹಾಕಿ ಅಂಟಿಸಬಹುದಲ್ಲ ಅಂತ ನೀವ್ ಕೇಳಬಹುದು. ಅಂಟಿಸಬಹುದು, ಆದ್ರೆ ಮೊದಲಿನಷ್ಟು ಆಕಾರ ಹೊಳಪು ಬರಲ್ಲ. ಮೇಲ್ನೋಟಕ್ಕಂದಾಗಿರುತ್ತಷ್ಟೇ, ನಮ್ಮ ಸಂಬಂಧದಲ್ಲೂ ಅಷ್ಟೇ. ಕೆಲವು ಸಂಬಂಧಗಳು ಅನಿವಾರ್ಯ ಆಗಿರುತ್ತೆ, ಆದ್ರೆ ಅಲ್ಲಿ ನಂಬಿಕೆ ಗಟ್ಟಿಯಾಗಿರಲ್ಲ. ಏನೋ ಇರ್ಲೇಬೇಕಲ್ವಾ ಎನ್ನುವ ಅನಿವಾರ್ಯತೆಗೆ ನಾವಲ್ಲಿ ಇರ್ತೀವಿ, ಗಮ್ ಹಾಕಿ ಅಡ್ಡಿಸಿದ ಪೇಪರ್ ಹಾಗೆ. ಈ ಜಗತ್ತಲ್ಲಿ ಅತ್ಯಂತ ಬೆಲೆ ಕಟ್ಟಲಾಗದ ಪದವಿ ಅಥವಾ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ನಂಬಿಕೆನ ಗಳಿಸೋದು. ಯಾಕಂದ್ರೆ ನಂಬಿಕೆನ ಯಾರ ಮೇಲೂ ಬೇಗ ಇಡಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಂಬಿಕೆಗೆ ಅರ್ಹನಾಗಿದ್ದಾನೆ ಅಥವಾ ಅರ್ಹಳಾಗಿದ್ದಾಳೆ ಅಂತಿದ್ರೆ ಅವರು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಅದು ದೇವರನ್ನ ಮೀರಿಸುವಷ್ಟು. ಇಲ್ಲಿಯವರೆಗೂ ಆ ಸ್ಥಾನದಲ್ಲಿ ನಾವು ನಮ್ಮ ಅಪ್ಪ ಅಮ್ಮನನ್ನ ಮಾತ್ರ ನೋಡಿರ್ತೀವಿ. ಅದು ಬಿಟ್ರೆ ಇನ್ ಕೆಲವರ ಲೈಫ್ ಅಲ್ಲಿ ಆ ಸ್ಥಾನದಲ್ಲಿ ಬೇರೆ ಯಾರೋ ಇರಲಬಹುದು. ಒಟ್ನಲ್ಲಿ ನಂಬಿಕೆನ ಸಂಪಾದಿಸಿ ಕೊನೆವರೆಗೂ ಉಳಿಸ್ಕೊಂಡವರೇ ಈ ಭೂಮಿಯ ಮೇಲೆ ಇರುವ ಶ್ರೇಷ್ಠ ಹಾಗೂ ಸತ್ತ ಮೇಲೂ ಬದುಕ್ತಾ ಇರುವ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಈಗ ಆ ನಂಬಿಕೆ ಎನ್ನುವ ಅಮೂಲ್ಯ ಸಂಪತ್ತಿನ ಕೊರತೆ ಇದೆ. ಯಾರನ್ನ ನಂಬುವುದು, ಯಾರನ್ನ ಬಿಡುವುದು ಎನ್ನುವ ಗೊಂದಲದಲ್ಲಿ ಜೀವನ ಕಳೆದೋಗುತ್ತೆ. ಇವತ್ತು ನಮ್ ಜೊತೆ ಚೆನ್ನಾಗಿದ್ದವರು ನಾಳೆ ನಮ್ಮ ಕನ್ನೋಡಿ ನೋಡದ ಹಾಗೆ ಹೋಗ್ತಾರೆ. ಇವತ್ತು ಒಂದು ಮಾತಾಡಿದವರು ನಾಳೆ ಇನ್ನೊಂದು ಮಾತಾಡ್ತಾರೆ. ಹಿಂದೆಲ್ಲ ಒಂದು ಮಾತೇ ದಾಖಲೆ ಆಗಿತ್ತು, ಆ ಮಾತನ್ನು ಉಳಿಸೋದಕ್ಕೆ ಸಾಹಸವನ್ನೇ ಮಾಡ್ತಾ ಇದ್ರು. ಆದ್ರೆ ಈಗ ಆಡಿದ ಮಾತಿಗೆ ಸಾಕ್ಷಿ ಇದೆಯಾ ಎಂದು ಕೇಳೋ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗೆಯೇ ಸಾಲ ವ್ಯವಹಾರಗಳು ಹಿಂದೆ ಬರೀ ಮಾತಲ್ಲಿ ನಡೀತಾ ಇತ್ತು, ಆದ್ರೆ ಈಗ ಎಷ್ಟು ದಾಖಲೆ ಕೊಟ್ಟು ಸಾಕಾಗಲ್ಲ. ಹೀಗೆ ನಮ್ಮಲ್ಲಿ ನಂಬಿಕೆನೇ ಕುಗ್ಗಿ ಹೋಗ್ತಾ ಇದ್ರೆ ನಮ್ಮ ಸಂಬಂಧಗಳು ಕುಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ, ಯಾರು ನಮ್ಮನ್ನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಗಂತ ನಮ್ಮನ್ನ ನಂಬೋ ಹಾಗೆ ಮಾಡೋಕ್ಕೂ ಆಗಲ್ಲ. ಆದ್ರೆ ಯಾರು ನಮ್ಮನ್ನ ನಂಬ್ತಿದ್ದಾರೆ, ನಮ್ಮನ್ನ ಯಾರೋ ಇಷ್ಟಪಡ್ತಿದ್ದಾರೆ, ಅವರ ನಂಬಿಕೆನ ಕೊನೆವರೆಗೂ ಉಳಿಸೋ ಪ್ರಯತ್ನ ಮಾಡಲೇಬೇಕು. ನಮ್ಮನ್ನು ನಂಬಿರೋರನ್ನ ಯಾವತ್ತೂ ಕೈ ಬಿಡಬಾರ್ದು, ಯಾಕಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ ಜೀವನಕ್ಕೆ ಅರ್ಥನೇ ಬರಲ್ಲ ಅಲ್ವಾ?
1: ವಾಸ್ತವದ ಒಂದು ಅದ್ಭುತವಾದ ಚಿತ್ರಣವನ್ನ ಸಾನ್ವಿ ಹೇಳಿದ್ಲು. ಜೀವನ ನಿಂತಿರೋದೇ ನಂಬಿಕೆಯಲ್ಲಿ, ಹಾಗಾಗಿ ನಂಬಿಕೆ ಇರ್ಲಿ, ಆದ್ರೆ ಅತಿಯಾದ ನಂಬಿಕೆ ಬೇಡ. ನಮ್ಮನ್ನ ನಾವು ಎಷ್ಟು ನಂಬ್ತೇವೋ ಎನ್ನುವುದ್ರಲ್ಲಿ ನಮ್ ಭವಿಷ್ಯ ನಿಂತಿರುತ್ತೆ. ಒಂದೊಳ್ಳೆ ವಿಷಯನ ಮಾತಾಡಿದಕ್ಕೆ ಸಾನ್ವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ನಂಬಿಕೆ ಬಗ್ಗೆ ನೋಡಿ ಆಯ್ತು. ಸಾನ್ವಿ ಅಂತೂ ಅದ್ಭುತವಾಗಿ ಮಾತಾಡಿದ್ಲು. ಈಗ ವಾಸ್ತವದಲ್ಲಿ ಹುಡುಗರಿಗೆ ಫ್ರೀಡಂ ಜಾಸ್ತಿ ಇದೆಯಾ? ಹುಡುಗಿಯರು ಕೆಲಸ ಮಾಡೋ ಹಿಂದೆ ಏನೆಲ್ಲ ರೀಸನ್ ಇರುತ್ತೆ? ಅಕ್ಕ ಪಕ್ಕ ಇರೋ ಮಂದಿಯದು ಹಾಗಲ್ಲ ಹೀಗೆ, ಅವ್ರು ಸರಿಲ್ಲ ಇವ್ರು ಸರಿಲ್ಲ ಅಂತ ತುಂಬ್ತಾ ಇರ್ತಾರೆ. ಏನಿದೆಲ್ಲ ಇದ್ರ ಬಗ್ಗೆ ಧ್ರುವಿ ಏನ್ ಹೇಳ್ತಾಳೆ ಕೇಳೋಣ.
3: ಹಾಯ್, ನಾ ನಿಮ್ಮ ಪ್ರೀತಿಯ ಧ್ರುವಿ. ಇವತ್ತು ಕಷ್ಟ ಎನ್ನುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ, ಅದು ಹುಡುಗಿ ಇರ್ಲಿ ಹುಡುಗನೇ ಆಗಿರ್ಲಿ. ಪ್ರತಿಯೊಬ್ಬರಿಗೂ ಕಷ್ಟ ಇದ್ದಿದ್ದೆ. ದುಡ್ಡಿದ್ದವನಿಗೆ ದುಡ್ಡನ್ನು ಹೇಗೆ ಇಟ್ಕೊಳ್ಳೋದು ಎನ್ನುವ ಚಿಂತೆ ಆದ್ರೆ, ದುಡ್ಡಿಲ್ದರವನಿಗೆ ದುಡ್ಡನ್ನು ಹೇಗೆ ಪಡೆಯೋದು ಎನ್ನುವ ಚಿಂತೆ ಇರುತ್ತೆ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈಗ ಕಷ್ಟ, ಚಿಂತೆ, ಸಮಸ್ಯೆ ಇದ್ರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಏನ್ ಪ್ರಯೋಜನ ಇಲ್ಲ. ಅದರಿಂದ ಹೇಗ್ ಹೊರಗ್ ಬರೋದು ಅಂತ ಯೋಚನೆ ಮಾಡ್ಬೇಕು. ಆಗ ಒಂದು ಹೊಸ ಅಧ್ಯಾಯ ತೆರೆಯುತ್ತೆ ಅಲ್ವಾ? ಇವತ್ತು ಒಂದು ಹುಡುಗಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣಗಳು ಇರುತ್ತೆ. ಒಂದು, ಅವಳ ಮನೆಯಲ್ಲಿ ಕಷ್ಟ ಇರುತ್ತೆ, ಮನೆಯನ್ನ ಮುನ್ನಡೆಸೋ ಜವಾಬ್ದಾರಿ ಅವಳ ಹೆಗಲ ಮೇಲೆ ಇರುತ್ತೆ. ಇನ್ನೊಂದು, ನನ್ ಬೇಕಾಗಿರೋ ದುಡ್ಡನ್ನ ನಾನೇ ಸಂಪಾದಿಸ್ತೇನೆ ಎನ್ನುವ ಸ್ವಾಭಿಮಾನನೂ ಇರುತ್ತೆ. ಏನೇ ಇರ್ಲಿ, ಕಷ್ಟಪಟ್ಟು ಕೆಲ್ಸ ಮಾಡಿ ದುಡ್ಡು ಸಂಪಾದಿಸೋ ಎಲ್ಲಾ ಹೆಣ್ಮಕ್ಳು ಗ್ರೇಟ್ ಆಗಿರ್ತಾರೆ ಅಲ್ವಾ? ಇವತ್ತು ಹುಡುಗರಿಗೆ ಸ್ವಾತಂತ್ರ್ಯ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ನಿಜವಾದ ಹುಡುಗನಿಗೆ ಸ್ವಾತಂತ್ರ್ಯನೇ ಇರಲ್ಲ. ಇಲ್ಲಿ ನಿಜವಾದ ಹುಡುಗ ಅಂತ ಹೇಳಿದ್ರೆ ದುಡಿಯೋ ವ್ಯಕ್ತಿ, ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರೋ ವ್ಯಕ್ತಿ. ಒಂದು ಕಂಪನಿ ಅಥವಾ ಲೋಕಲ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಅವರು ಹೇಳಿದ್ದನ್ನು ಮಾಡಿಕೊಂಡು ಬಯಸ್ಕೊಂಡು ತನ್ನ ಮನೆಯವರಿಗಾಗಿ ದುಡಿಯೋ ಎಲ್ಲಾ ಹುಡುಗರು ಫ್ರೀ ಆಗಿರೋದೇ ಇಲ್ಲ. ಇಲ್ಲಿ ಜವಾಬ್ದಾರಿ ಎನ್ನುವ ಪಂಜರದಲ್ಲಿ ಬಂದಿ ಆಗಿರ್ತಾರೆ ಅಲ್ವಾ? ಈಗ ಒಬ್ರು ಬಂದು ನಮ್ಮಲ್ಲಿ ಇನ್ನೊಬ್ಬರ ಬಗ್ಗೆ ಕೆಡ್ದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ ಬಗ್ಗೆ ಇನ್ನೊಬ್ಬರಲ್ಲಿ ಕಾದಂಬರಿನೇ ಹೇಳಿರ್ತಾರೆ. ಹೇಳಿದವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಂಡವನ ಕಿವಿ ಫಸ್ಟ್ ಕಟ್ ಮಾಡ್ಬೇಕು ಎನ್ನುವ ಮಾತಿದೆ. ಅಂದ್ರೆ ಹೇಳಿಕೊಡುವವರು ಸಾವಿರ ಜನ ಇರ್ತಾರೆ, ಆದ್ರೆ ಅದನ್ನು ಕೇಳಿದ ನಾವು ಸಾವಿರ ಸಲ ಯೋಚನೆ ಮಾಡ್ಬೇಕು. ಈಗ ಒಂದು ಮಗು 100 to 85 ಮಾರ್ಕ್ಸ್ ಪಡೆಯುತ್ತೆ, ಆದ್ರೆ ನಾವು ಕಳ್ಕೊಂಡ 15 ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡ್ತೇವೆ. ಹಾಗಾದ್ರೆ 85 ಮಾರ್ಕ್ಸ್ಗೆ ವ್ಯಾಲ್ಯೂ ಇಲ್ವಾ? ಇದೇ ಪಾಯಿಂಟ್ ಅನ್ನು ಲೈಫ್ಗೆ ಅಪ್ಲೈ ಮಾಡಿದ್ರೆ 100 to 80 ಜನ ನಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ಆದ್ರೆ ನಾವ್ ಯೋಚಿಸೋದು ನಮ್ಮನ್ನು ಯಾವಾಗ್ಲೂ ದೂರ್ತಾ ಕೆಡ್ದಾಗಿ ಹೇಳ್ತಾ ಇರೋ ಆ 20 ಜನರ ಬಗ್ಗೆ. ಹಾಗಾದ್ರೆ ನಮ್ಮನ್ನು ಇಷ್ಟಪಡೋ ಆ 80 ಜನರ ಪ್ರೀತಿ ಅಭಿಮಾನಕ್ಕೆ ವ್ಯಾಲ್ಯೂ ಇಲ್ವಾ? ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು. ಕೊನೆಗೊಂದ್ ಮಾತು ಹೇಳೋಕ್ ಇಷ್ಟಪಡ್ತೇನೆ. ಇವತ್ತು ಕಷ್ಟ ಅಂತ ಬಂದಾಗ ಯಾರು ಬರಲ್ಲ, ನಮ್ಗೆ ನಾವೇ ಶಕ್ತಿ ಆಗ್ಬೇಕು. ನಾಳೆ ದಿನ ನಮಗೇನಾದ್ರೂ ಕಷ್ಟ ಆದ್ರೆ ಅದ್ರ ನಷ್ಟ ನಮ್ಗೆ ಮತ್ ನಮ್ ಮನೆಯವರಿಗೆ. ಹಾಗಾಗಿ ಇದ್ದಷ್ಟು ದಿನ ಖುಷಿಯಾಗಿರೋಣ, ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿರೋಣ. ಯಾಕೆಂದ್ರೆ ಈ ಭೂಮಿ ಮೇಲೆ ನಾವು ಮಾಲೀಕರಲ್ಲ, ಈ ಭೂಮಿಗೆ ಬಂದ ಅತಿಥಿಗಳು.
1: ಹೇಳುವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಕೇಳಿಸ್ಕೊಂಡವನ ಕಿವಿ ಕಟ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ದೇವರು ನಮ್ಗೊಂದು ಮೆದುಳು ಅಂತ ಕೊಟ್ಟಿದ್ದಾನೆ, ಯೂಸ್ ಮಾಡ್ಬೇಕು, ವೇಸ್ಟ್ ಮಾಡೋದಲ್ಲ. ಹಾಗೆ ನಾವೆಲ್ಲರೂ ಭೂಮಿ ಎನ್ನೋ ಮನೆಗೆ ಬಂದ ಅತಿಥಿಗಳಷ್ಟೇ, ಮಾಲಕರಲ್ಲ. ವಾವ್, ಒಂದು ಅದ್ಭುತವಾದ ಮಾತನ್ನು ಹೇಳಿದಕ್ಕೆ ಧ್ರುವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಸಣ್ಣ ಮಕ್ಕಳು ವಾಸ್ತವದಲ್ಲಿ ಹೇಗಿದ್ದಾರೆ, ಇವತ್ತಿನ ಮಕ್ಕಳು ಬ್ಯುಸಿ ಆಗಿರೋದಕ್ಕೆ ಏನ್ ಕಾರಣ, ಇದ್ರ ಬಗ್ಗೆ ಹಿಶಾ ಹರ್ಷ ಏನ್ ಹೇಳ್ತಾಳೆ ನೋಡೋಣ.
4: ಹಾಯ್, ನಾನು ಪ್ರೀತಿಯ ಹಿಶಾ ಹರ್ಷ. ಇವತ್ತು ನನ್ ಹಾಗೆ ಇರೋ ಮಕ್ಕಳನ್ನು ವಿಚಾರಿಸಿದ್ರೆ ಅಲ್ಲಿ ಸಿಗೋ ಉತ್ತರ ಏನಂದ್ರೆ ಬ್ಯುಸಿ ಅಂತ. ಅರೆ, ಚಿಕ್ಕ ಮಕ್ಕಳು ಬ್ಯುಸಿನಾ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಆದ್ರೆ ವಾಸ್ತವದಲ್ಲಿ ಇದೇ ಸತ್ಯ, ಮಕ್ಕಳು ಬ್ಯುಸಿ ಶೆಡ್ಯೂಲ್ ಇರೋದಕ್ಕೆ ಇವತ್ತಿನ ವ್ಯವಸ್ಥೆಯೇ ಕಾರಣ ಆಗಿದೆ. ಒಮ್ಮೆಮ್ಮೆ ಅನ್ಸುತ್ತೆ ನಾವು ಮಕ್ಕಳ ಇಲ್ಲ ರೋಬೋಟ್ಗಳ ಅಂತ. ಇವತ್ತು ಮಕ್ಕಳು ಸರಿ ಇಲ್ಲ, ಮಕ್ಕಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ, ಯಾಕೆ ಸರಿ ಇಲ್ಲ, ಇದನ್ನೇನಾದ್ರೂ ಕೇಳಿದ್ರ? ಇಲ್ಲ. ಪಾಠ ಓದು, ಮಾರ್ಕ್ಸ್ ತೆಗಿ, ಇಷ್ಟೇ ನಮ್ ಬಾಲ್ಯನ? ನಮ್ಗೇನು ಆಸೆ ಆಸಕ್ತಿ ಇದೆ ಇದ್ರ ಬಗ್ಗೆ ಯೋಚಿಸಿದ್ರ? ಆಡೋ ವಯಸ್ಸಿರೋ ನಮ್ಗೆ ಆಟ ಆಡೋಕ್ಕೂ ಟೈಮ್ ಇರಲ್ಲ. ಅಜ್ಜಿ ಮನೆಗೆ ಹೋಗಿ ನಾಲ್ಕು ದಿನ ಇದ್ಬೇಡ ಅಂತಂದ್ರೆ ಅಲ್ಲೂ ಟೈಮ್ ಇಲ್ಲ ಎನ್ನುವ ರೀಸನ್. ಹಿಂದೆಲ್ಲ ಮಕ್ಕಳೊಂದು ಹಬ್ಬ ಅಂತ ಬಂದಾಗ ಒಂದು ಮನೆ ಸೇರ್ಕೊಂಡು ಹಬ್ಬದ ಕಳೆನೆ ಚೇಂಜ್ ಮಾಡ್ತಾ ಇದ್ರಂತೆ. ಈಗ ಒಂದು ವಿಡಿಯೋ ರೀಲ್ಸ್ ಮಾಡಿಕೊಂಡು ಲೈಕ್ ಕಮೆಂಟ್ ನಲ್ಲಿ ತಲ್ಲೀನರಾಗಿದ್ದಾರೆ. ಆಗಿನ ಮಕ್ಕಳು ಲೈಬ್ರರಿಯಲ್ಲಿ ನ್ಯೂಸ್ ಪೇಪರ್ಗಾಗಿ ಕಿತ್ತಾಡಿದ್ದು ಇದೆ. ಈಗ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಇರ್ಲಿ, ನ್ಯೂಸ್ ಪೇಪರ್ ಹೆಸರು ಯಾವ್ದು ಅಂತ ಆ ಕಡೆ ಕಡೆ ನೋಡೋ ಹಾಗಿದೆ. ಹಿಂದೆಲ್ಲ ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ದಾರಿಲಿ ಹೋಗ್ತಾ ಇರುವಾಗ ನೆಲ್ಲಿಕಾಯಿ, ಚೂರಿಕಾಯಿ, ಕೆಪಳಕಾಯಿ, ನೆರಳೆ ಹಣ್ಣು ಹೀಗೆ ದಾರಿಯಲ್ಲಿ ಸಿಕ್ಕಿದ್ದನ್ನು ತಿಂತ ಆಟಾಡ್ತಾ ಹೋಗ್ತಾ ಇದ್ರಂತೆ. ಈಗ ಮನೆಗೆ ರಿಕ್ಷಾ ಬಸ್ ಎಲ್ಲ ಬರುತ್ತೆ, ನಡೆಯೋ ಪ್ರಶ್ನೆ ಇರಲ್ಲ. ವಾಸ್ತವದಲ್ಲಿ ನಾವು ಈ ಬಿಡುವಿಲ್ಲದ ಟೈಮಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳು, ಸಂಸ್ಕಾರಗಳನ್ನು ಮಿಸ್ ಮಾಡ್ತಿದ್ದು ಫೀಲ್ ಒಂದು ಕಡೆಯಿಂದ ಬರ್ತಾ ಇದೆ. ಕೊನೆಗೊಂದು ಮಾತು ಹೇಳ್ತದೇನೆ, ನಾವು ಬಯಸುವುದು ಪ್ರೀತಿಯನ್ನ, ಹಾಗೆ ಸರಿಯಾದ ದಾರಿಯನ್ನ, ಒಳ್ಳೆ ವಿದ್ಯೆ ಮತ್ತು ಬುದ್ಧಿಯನ್ನ. ಇದಿಷ್ಟು ಸಿಕ್ಬಿಟ್ರೆ ನಮಗೋಸ್ಕರ ಆಸ್ತಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನಾವೇ ಈ ದೇಶದ ಆಸ್ತಿಗಳಾಗ್ತವೆ.

ಬಾಲ್ಯ ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲಿ ಪ್ರಮುಖವಾದಂಥದ್ದು. ಯಾಕಂದ್ರೆ ಬಾಲ್ಯದಲ್ಲಿ ಸಿಕ್ಕಿದ್ದು ಭವಿಷ್ಯಕ್ಕೆ ಅಡಿಪಾಯವಾಗಿರುತ್ತೆ. ಹಿಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದನ್ನ ಹಿಶಾ ಹರ್ಷ ತುಂಬಾನೇ ಚೆನ್ನಾಗಿ ಹೇಳಿದ್ಲು. ನಾನ್ ಹೇಳೋದಿಷ್ಟೇ, ನಾವು ಮಕ್ಕಳು ನಮ್ಮನ್ನ ಇಷ್ಟಪಡಿ, ಸರಿಯಾದ ಮಾರ್ಗದರ್ಶನವನ್ನ ನೀಡಿ ಅಂತ. ಸರಿ ಸ್ನೇಹಿತರೆ, ವಾಸ್ತವಲೋಕ ವಿಶೇಷ ಕಾರ್ಯಕ್ರಮ ಮುಗಿಸೋ ಹೊತ್ತಾಯ್ತು. ಹೋಗೋ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತಾರೆ. ವಾಸ್ತವದಲ್ಲಿ ಎಲ್ಲರೂ ಬ್ಯುಸಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಎಷ್ಟೇ ಬ್ಯುಸಿ ಇದ್ರು ನಮ್ಮನ್ನ ಇಷ್ಟಪಡೋ ಜೀವಗಳಿಗೆ ನಾವು ಟೈಮ್ ನೀಡಲೇಬೇಕು. ಫ್ರೀ ಇರಲ್ಲ, ಫ್ರೀ ಮಾಡ್ಕೊಳ್ಬೇಕಷ್ಟೇ. ಈ ಲೈಫ್ ಇರೋದೇ ಶಾರ್ಟ್. ಈ ಶಾರ್ಟ್ ಲೈಫ್ ಅಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದು ಹ್ಯಾಪಿಯಾಗಿರೋಣ. ಏನಂತೀರಾ? ಎನಿವೇ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್.

ಇದುವರೆಗೆ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಈಗ ಕೆಲವು ಜಾನಪದ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ ಆರ್ ಛಾಯಾ ಮತ್ತು ಕೆ ಯುವರಾಜ್ ಇವರ ಧ್ವನಿಯಲ್ಲಿ, ಭಾಗ್ಯದ ಬಲೆಗಾರ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಪ್ರಿಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಮಾತಾಡಲು ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷದ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅರ್ಪಣಿದ್ದೆ ಅಂತ ದೇಶಾಯದ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ ಹೇಳಿ
1: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ 3 ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ಶ್ರುತಾ ಆಳ್ವ, 9ನೇ ತರಗತಿ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಸೆಕೆಂಡರಿ ಶಾಲೆ ಉಜಿರೆಯ ವಿದ್ಯಾರ್ಥಿಗಳಾದ ನಾವು ತುಳುನಾಡಿನ ಸಂಸ್ಕೃತಿಯ ವಿಶೇಷತೆಯ ಕುರಿತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಪರಶುರಾಮ ಸೃಷ್ಟಿ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ತನ್ನ ತಪಸ್ಸಿಗಾಗಿ ಸಮುದ್ರ ರಾಜನಿಗೆ ಈ ಸ್ಥಳದಿಂದ ಹಿಂದೆ ಸರಿಯುವಂತೆ ಆಜ್ಞೆ ಮಾಡಿದ ಪರಶುರಾಮರು ಈ ಸ್ಥಳವನ್ನು ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಪ್ರತೀತಿ ಇದೆ. ಭೌಗೋಳಿಕವಾಗಿ ನೋಡಿದರೂ ಇದು ಸಮುದ್ರದಿಂದ ಸ್ವಲ್ಪ ತಗ್ಗು ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಳಿದ ಭೂಮಿ ಎಲ್ಲವೂ ಬ್ರಹ್ಮನ ಸೃಷ್ಟಿಯಾದರೆ ಇದೊಂದು ಮಾತ್ರ ಪರಶುರಾಮ ಸೃಷ್ಟಿ ಎಂದು ಗುರುತಿಸಿಕೊಂಡಿದೆ. ಈ ಕಾರಣಕ್ಕಾಗಿ ಇದು ಭಕ್ತಿ, ಆರಾಧನೆ, ಪೂಜೆ, ಪುರಸ್ಕಾರಾದಿಗಳು ಇಲ್ಲಿನ ಹೆಗ್ಗುರುತು. ನಾಗಾರಾಧನೆ, ದೈವಾರಾಧನೆಗಳು ಇಲ್ಲಿಯ ಉಸಿರು. ಆಟಿ ತಿಂಗಳೊಂದು ಅತಿ ಮಳೆಯಿಂದ ಕೂಡಿರುವುದರಿಂದ ಕೃಷಿ ಕೆಲಸ ಕಾರ್ಯಗಳು ಮುಗಿದು ವಿಶ್ರಾಂತಿಯ ಸಮಯ. ಆದ್ದರಿಂದ ಈ ಸಮಯವೇ ವಿನೋದ ಕೂಟಗಳ ವ್ಯವಸ್ಥೆಗೆ ಸೂಕ್ತ ಎನಿಸಿಕೊಂಡಿದೆ. ನಮ್ಮ ತುಳುನಾಡು 2000 ರಿಂದ 2500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಕೇರಳದ ಕೆಲವು ಭಾಗಗಳನ್ನು ಒಳಗೊಂಡಿರುವ ಐತಿಹಾಸಿಕ ಸಾಂಸ್ಕೃತಿಕ ಪ್ರದೇಶ. ಸಾಂಸ್ಕೃತಿಕ ವೈಭವ ಅಷ್ಟೇ ಅಲ್ಲ, ತುಳುನಾಡಿನ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಪೂಜಾ.
1: ಮಣ್ಣಿನ ಕಂಪಿನಲ್ಲಿ ಸಂಸ್ಕೃತಿಯ ಸೊಗಡಿದೆ, ಸಮುದ್ರದ ಅಲೆಗಳಲ್ಲಿ ಪರಂಪರೆಯ ನಾದವಿದೆ, ಜನಪದ ಹಾಡುಗಳಲ್ಲಿ ಬದುಕಿನ ಕಥೆ ಇದೆ, ಆತಿಥ್ಯದಲ್ಲಿ ಆತ್ಮೀಯತೆ ಇದೆ. ಇದೆಲ್ಲವನ್ನೂ ತನ್ನ ಮಡಿಲಲ್ಲಿ ಹೊತ್ತು ನಿಂತಿರುವ ಸುಂದರವಾದ ನಾಡು ನಮ್ಮ ತುಳುನಾಡು. ಇದು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಇದು ಭಾಷೆಯ ಸೊಗಡು, ಕಲೆಗಳ ವೈಭವ, ಆಚರಣೆಗಳ ವೈವಿಧ್ಯ, ಕೃಷಿಯ ಪರಂಪರೆ ಮತ್ತು ಜನರ ಪ್ರೀತಿ ಸೌಹಾರ್ದದಿಂದ ಕೂಡಿದ ಸಂಸ್ಕೃತಿಯ ನೆಲೆ. ತುಳುನಾಡು ಎಂದರೆ ಪ್ರಕೃತಿಯ ಸೌಂದರ್ಯ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯ ಸಂಗಮ. ಕರಾವಳಿಯು ಕರ್ನಾಟಕದ ಪ್ರದೇಶದಲ್ಲಿ ತುಳು ಭಾಷೆ ಮತ್ತು ತುಳು ಸಂಸ್ಕೃತಿಯ ಪ್ರಭಾವವನ್ನು ಕಾಣಬಹುದು. ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅದರ ಪ್ರಕೃತಿಯಲ್ಲಿ ಮಾತ್ರವಲ್ಲ, ಇಲ್ಲಿನ ಭಾಷೆ, ಆಹಾರ, ಉಡುಗೆ, ಜನಪದ ಕಲೆಗಳು, ಹಬ್ಬ ಹರಿದಿನಗಳು ಮತ್ತು ಆಚರಣೆಗಳಲ್ಲೂ ಅದರ ಸಂಸ್ಕೃತಿಯ ವೈಭವ ಕಾಣಿಸುತ್ತದೆ. ತುಳು ಭಾಷೆಯು ತುಳುನಾಡಿನ ಜನರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಪ್ರಮುಖ ದ್ರಾವಿಡ ಭಾಷೆ. ತುಳು ಭಾಷೆಯಲ್ಲಿರುವ ಗಾದೆಗಳು, ಜನಪದ ಹಾಡುಗಳು, ಪಾರ್ದನಗಳು ಮತ್ತು ಮೌಖಿಕ ಪರಂಪರೆಗಳು ತಲೆಮಾರುಗಳಿಂದ ತಲೆಮಾರಿಗೆ ಸಂಸ್ಕೃತಿಯ ನೆನಪುಗಳನ್ನು ಸಾಗಿಸುತ್ತಿವೆ. ಭಾಷೆ ಎನ್ನುವುದು ಕೇವಲ ಸಂವಹನದ ಸಾಧನವಲ್ಲ, ಅದು ಒಂದು ಜನಾಂಗದ ಇತಿಹಾಸ, ಭಾವನೆ, ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಕನ್ನಡಿಯಾಗಿದೆ.
0: ಈ ನಮ್ಮ ಸುಂದರ ತುಳುನಾಡು ಹೀಗೆ ವಿಶೇಷತೆಗಳನ್ನ ಹೊಂದಿದ್ದು ಅದನ್ನು ಪ್ರೀತಿ, ಭಾವನೆ ಹಾಗೂ ಸುಂದರ ಪದಗಳನ್ನು ಪೋಣಿಸಿ ಹಾಡಿನ ಮೂಲಕ ಹೇಳಲು ಬರುತ್ತಿದ್ದಾರೆ ನನ್ನ

0: ಈಗ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಕಿರು ಸಂಭಾಷಣೆ ನನ್ನ ಮಿತ್ರರಿಂದ.
1: ಸೃಜನ್, ನಿನಗೆ ತುಳುನಾಡಿನ ಸಂಸ್ಕೃತಿಯ ವಿಶೇಷತೆ ಏನಂತ ಗೊತ್ತಾ?
2: ಹಾದಿತಿ, ನನಗೆ ಗೊತ್ತು. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಜೀವನ ಶೈಲಿ.
1: ಸೃಜನ್, ನಮ್ಮ ಹಳೆಯ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವುದು ಏಕೆ ಮುಖ್ಯ?
2: ಹಾದಿತಿ, ಯಾಕೆ ಅಂತ ನನಗೆ ಗೊತ್ತು, ಹೇಳ್ತೀನಿ ಕೇಳು. ನಮ್ಮ ಸಂಸ್ಕೃತಿ ನಮ್ಮ ಗುರುತು, ಅದನ್ನು ತಿಳಿದುಕೊಂಡು ಗೌರವಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಜವಾಬ್ದಾರಿ.
1: ಹಾಗಾದರೆ ನಾವು ಅದಕ್ಕಾಗಿ ಏನು ಮಾಡಬೇಕು?
2: ನೋಡು ಅದಿತಿ, ಅದಕ್ಕಾಗಿ ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಕಲೆ ಆಚರಣೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅವುಗಳಲ್ಲಿರುವ ಉತ್ತಮ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಷ್ಟು ಮಾಡಿದ್ರೆ ಸಾಕು.
1: ಸೃಜನ್, ಹಾಗಾದರೆ ನಮ್ಮ ಭಾಷೆ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಹೋಗಲು ನಮ್ಮಲ್ಲಿ ಯಾವೆಲ್ಲ ಮೌಲ್ಯಗಳನ್ನು ನಾವು ಹೊಂದಿರಬೇಕು?
2: ಅದಿತಿ, ಆ ಮೌಲ್ಯಗಳು ಯಾವುದು ಅಂತ ಹೇಳ್ತೀನಿ ಕೇಳು. ಪ್ರಕೃತಿಯ ಮೇಲಿನ ಪ್ರೀತಿ, ಹಿರಿಯರಿಗೆ ಗೌರವ, ಕುಟುಂಬದ ಮಹತ್ವ, ಸಹಕಾರ ಮತ್ತು ಒಗ್ಗಟ್ಟು, ಆತಿಥ್ಯ, ಪರಿಶ್ರಮ, ಕೃಷಿಯ ಮೇಲಿನ ಗೌರವ, ಪರಂಪರೆಯ ಸಂರಕ್ಷಣೆ, ಸ್ಥಳೀಯ ಭಾಷೆಯ ಮೇಲಿನ ಅಭಿಮಾನ.
1: ಇಷ್ಟು ಹೊತ್ತು ನಾವು ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಮೌಲ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ? ಅವುಗಳನ್ನು ನಾವು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ಮುಂದುವರಿಸಿಕೊಂಡು ಹೋಗೋಣ ಅಲ್ವಾ ಸೃಜನ್?
2: ಹೌದು ಅದಿತಿ.
0: ಈಗ ನಮ್ಮ ತುಳುನಾಡಿನ ಸೌಂದರ್ಯತೆಯನ್ನು ಹಾಡಿನ ಮೂಲಕ ವರ್ಣಿಸಲು ಬರುತ್ತಿದ್ದಾರೆ ನಿಶಾನ್ಯ ಮತ್ತು ಬಳಗ.

ಗಂಡು ಕಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯಕ್ಷಗಾನದ ತವರೆನಿಸಿರುವ ನಮ್ಮ ಈ ನಾಡು ಹಲವು ಜಾನಪದ ಕಲೆಗಳನ್ನು ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಕವಿ ಪುಂಗರು ಜನಿಸಿದ ರಾಣಿ ಅಬ್ಬಕ್ಕರಂತಹ ಧೈರ್ಯಶಾಲಿಗಳ ಶ್ರೇಷ್ಠ ತವರಾಗಿರುವ ಈ ನಾಡು ಹಿಂದೆಯೂ ಇಂದು ಎಂದೆಂದಿಗೂ ಎಲ್ಲಾ ನಾಡುಗಳಿಗೆ ಮಾದರಿ ಎನಿಸಿ ಬುದ್ಧಿವಂತರ ನಾಡು ಎಂದು ಮೆರೆದು ಬಾಳಿ ಬೆಳಗಿ ಪ್ರಖ್ಯಾತಗೊಳ್ಳುತ್ತಿದೆ. ಪ್ರೀತಿಯ ಕೇಳುಗರೆ, ಇಷ್ಟು ಹೊತ್ತು ನೀವು ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ, ಆಹಾರ, ಉಡುಗೆಗಳ ಬಗ್ಗೆ ಹಾಡು ಸಂಭಾಷಣೆಯ ಮೂಲಕ ತಿಳಿದಿದ್ದೀರಿ. ತುಳುನಾಡಿನ ಮಣ್ಣು ನಮ್ಮ ಹೆಮ್ಮೆ, ತುಳು ಭಾಷೆ ನಮ್ಮ ಸೊಗಡು, ತುಳು ಸಂಸ್ಕೃತಿ ನಮ್ಮ ಗುರುತು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ಆಲಿಸಲು ತಮ್ಮ ಸಮಯವನ್ನು ಕಾಯ್ದಿರಿಸಿದ್ದಕ್ಕಾಗಿ ತಮಗಿದು ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಸಂಯೋಜನೆ ಶಿಕ್ಷಕರಾದ ಸರ್ವೋತ್ತಮ್ ಗೌಡ ಹಾಗೂ ಶ್ರೀಮತಿ ಅರ್ಚನಾ ಎಂ ಒಡೆಯರ್ ಮತ್ತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅನನ್ಯ ಜೆ, ಅಮೂಲ್ಯ ಎಸ್ ಎಲ್, ನಿಶಾನ್ಯ, ಆತ್ಮಿ, ಲಕ್ಷ್ಮಿ, ತ್ರಿಷಾ, ಮಾನ್ವಿ, ಹನ್ಸಿಕಾ, ಕನಕಶ್ರೀ ಜೈನ್, ತನುಷ್ ಬಿ ಹೆಗ್ಡೆ, ಪೂಜಾ, ಸೃಜನ್, ಅದಿತಿ ಎಂ, ನಿರೂಪಣೆಯಲ್ಲಿ ನಾನು ಶ್ರುತಾ ಆಳ್ವ, ಎಲ್ಲರಿಗೂ ವಂದನೆಗಳು.

0: ಬದುಕು ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯಿತಿನಿಂದ ಈ ಪ್ರಕಟಣೆ.

ಕಚ ಐಕೋಪ್ಯಾನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಹಸ್ಮುಖ್ ಲೆಂಗೇತ್, ಸಾಹಿತಿ ಲಾಯ್ಡ್ರೇಗೋ, ಅನಿ ರೋಷನ್ ಕ್ರಾಸ್ತ, ಸಂಗೀತ್ ವೆನಿಲ್ ವೇಗಸ್, ಗೈಲೇಜಾವನ ಸಾತ್ ಪ್ರಜೋತ್ ಡೇಸಾ, ಗೀತ್ ಚಿಂತನಾ ಎತಾಯ್.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ, ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದು ತಿರ್ತು ಬೋದು ಬೇರೆ ಮುಳ್ಳು ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ಸ್ವಾಯೋದ್ಯೋಗ ಅಂತ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನಿನ್ನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾರೆ.

ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವನ್. ಮುಖ್ಯಾಂಶಗಳು. ರಾಷ್ಟ್ರೀಯ ಏಕತಾ ಪರ್ವ, ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಷೆ, ವಿನೂತನ ಆಟ ಪಾಠದ ಕೋಣೆ, ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟ್ರೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟ್ರೀಯ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳಿಗಾಗಿ ಕೃಷಿ, ಆಟ, ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಷೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣ ಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಳೆದ 22ನೇ ತಾರೀಖಿನಿಂದ ಸೆಪ್ಟೆಂಬರ್ 8 ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985 ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
4: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡು ಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರಹೊಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ. ಏಕೆಂದರೆ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಹುಲಿಗಳು ಪಾರಿಸರಿಕ ಮಟ್ಟಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿವೆ. ಆದರೆ ಮುಖ್ಯವಾದ ವಿಚಾರ ಇದು ಎಲ್ಲಿಗೂ ಹೋಗುತ್ತೆ ಎನ್ನುವುದು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಅದಕ್ಕೆ ರೇಡಿಯೋ ಕಾಲರ್ ಹಾಕಬೇಕಾಗ್ತದೆ. ಹಿಂದೆ ಈ ತರಹದ ಪ್ರದೇಶಗಳಲ್ಲಿ ಹುಲಿಗಳಿದ್ವು. ಗಂಗಾವತಿ, ಸಂಡೂರು, ತುಮಕೂರಿನ ದೇವರಾಯಂದುರ್ಗ, ಮಾಗಡಿ ಈ ತರ ಎಷ್ಟೊಂದು ಚಿಕ್ಕ ಪುಟ್ಟ ಅಂದ್ರೆ ಆಗ ವಿಸ್ತಾರವಾಗಿ ಈ ಪ್ರದೇಶಗಳಲ್ಲಿ ಕಾಡಿದ್ವು. ಮತ್ತೆ ದೊಡ್ಡ ಕಾಡುಗಳಿಗೂ ಸಹ ಇವು ಸಂಪರ್ಕ ಹೊಂದಿದ್ವು. ಈಗಿನ ದಿನಗಳಲ್ಲಿ ಈ ಕಾಡುಗಳು ಬಹಳ ಪುಟ್ಟ ದ್ವೀಪಗಳಾಗಿವೆ. ಹಾಗಾಗಿ ಹುಲಿಗಳಿಗೆ ಇಲ್ಲಿ ಬಹಳ ದಿನ ಉಳಿದುಕೊಳ್ಳುವಂತಹ ಪ್ರದೇಶಗಳಾಗಿ ಉಳಿದಿಲ್ಲ. ದೊಡ್ಡ ಕಾಡು ಪ್ರದೇಶಗಳಿಗೂ ಇಲ್ಲಿನ ಸಂಪರ್ಕ ಇಲ್ಲ. ತನ್ನ ಅಂತಿಮವಾದ ಪ್ರದೇಶವನ್ನು ಎಲ್ಲಿ ನಿರ್ಧಾರ ಮಾಡುತ್ತೆ ಎನ್ನುವುದು ಅರ್ಥ ಮಾಡಿಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದು ಒಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
0: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
3: ರಾಷ್ಟೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ.
0: ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರಷೆ ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
5: ಗ್ಯಾರಂಟಿ ಬದುಕಿಗೆ ನೆಮ್ಮದಿ. ಆತ್ಮೀಯ ಗ್ರಾಮಸ್ಥರೇ,
6: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
7: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
6: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
7: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
6: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
7: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಕೇಳಿದ್ರೆ ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನ ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ನಿಕ್ಲಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವನ್. ಮುಖ್ಯಾಂಶಗಳು. ರಾಷ್ಟ್ರೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಷೆ, ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟ್ರೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟ್ರೀಯ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳಿಗಾಗಿ ಕೃಷಿ, ಆಟ, ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಷೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣ ಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಳೆದ 22ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನ ಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985ರಿಂದ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಈಗ ಪ್ರಕಟಣೆ

0: ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
4: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡುಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರಹೊಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ. ಏಕೆಂದರೆ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಹುಲಿಗಳು ಪಾರಿಸರಿಕ ಮಟ್ಟಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿವೆ. ಆದರೆ ಮುಖ್ಯವಾದ ವಿಚಾರ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಅದಕ್ಕೆ ರೇಡಿಯೋ ಕಾಲರ್ ಹಾಕಬೇಕಾಗ್ತದೆ. ಹಿಂದೆ ಈ ತರಹದ ಪ್ರದೇಶಗಳಲ್ಲಿ ಹುಲಿಗಳಿದ್ವು. ಗಂಗಾವತಿ, ಸಂಡೂರು, ತುಮಕೂರಿನ ದೇವರಾಯಂದುರ್ಗ, ಮಾಗಡಿ ಈ ತರ ಎಷ್ಟೊಂದು ಚಿಕ್ಕ ಪುಟ್ಟ ಅಂದ್ರೆ ಆಗ ವಿಸ್ತಾರವಾಗಿ ಈ ಪ್ರದೇಶಗಳಲ್ಲಿ ಕಾಡಿದ್ವು. ಮತ್ತೆ ದೊಡ್ಡ ಕಾಡುಗಳಿಗೂ ಸಹ ಇವು ಸಂಪರ್ಕ ಹೊಂದಿದ್ವು. ಈಗಿನ ದಿನಗಳಲ್ಲಿ ಈ ಕಾಡುಗಳು ಬಹಳ ಪುಟ್ಟ ದ್ವೀಪಗಳಾಗಿವೆ. ಹಾಗಾಗಿ ಹುಲಿಗಳಿಗೆ ಇಲ್ಲಿ ಬಹಳ ದಿನ ಉಳಿದುಕೊಳ್ಳುವಂತಹ ಪ್ರದೇಶಗಳಾಗಿ ಉಳಿದಿಲ್ಲ. ದೊಡ್ಡ ಕಾಡು ಪ್ರದೇಶಗಳಿಗೂ ಇಲ್ಲಿನ ಸಂಪರ್ಕ ಇಲ್ಲ. ತನ್ನ ಅಂತಿಮವಾದ ಪ್ರದೇಶವನ್ನು ಎಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದು ಒಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
0: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
5: ರಾಷ್ಟೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರಷೆ, ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ.
0: ಎಂಟನೇ ತಾರೀಖಿನವರೆಗೆ 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
6: ಮಾತರಿಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಪ್ರಿಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದದರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನು ಅವಾಗ್ಲೇ ಹೇಳ್ದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಹಲೋ, ಹಾಯ್, ನಮಸ್ಕಾರ. ನೀವ್ ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ, ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನು ಅವಾಗ್ಲೇ ಹೇಳ್ದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ.

ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕೀಟಕ್ಕಿಯ ಪಕ್ಕ ಕೂತು ಹಾಡು ಕೇಳುವ ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಹೊಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ.

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪು.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡೋ ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ತೀರ್ಥಧಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನ ಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ക്ലിക്കുന്നുള്ളൊരു റേഡിയോ നിനാദ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: 90.4 FM ಇನಿತ ತುಳು ಕಾರ್ಯಕ್ರಮಗೂ ನಿಲ್ಲಿಗ ಮಾತ ಮುಖ್ಯದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್
1: ನಿಕ್ಲೆ ಮಾತ ಗೊತ್ತುಂಡು ಒಂಜಿಲ್ಯ ಬಾಲೆ ಯಾನು ಸುಮಾರು 15 ವರ್ಷ ಐನೇ ಕ್ಲಾಸ್ ಇರ್ದು ಫೈನಲ್ ಇಯರ್ ಡಿಗ್ರಿ ಕಡೆತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲಿಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಹಿಂಗೆ ಬರೋಂದಿತ್ತುಜಿ. 10 ವರ್ಷ ಕಲ್ದೆ ಇಂಗ್ಲಿಷ್, 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಬರೋಂದಿತ್ತು ಜಪಾಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯ ಪಂಡ ಎಕಡ ಪಂಡ್ಲೆಕ ವ್ಯಾವಹಾರಿಕ ನಡೆದಾತ್ರ ಯಾನ್ ದಯಗು ನಿನ್ ಪಣೊಂದುಲ್ಲೇ ಪಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷಡು ಅಪ್ಪೆ ಭಾಷೆನ ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೆ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರು ಏರ್ ಲೈಕ್ ವ್ಯಾಕರಣ ಕಲ್ಪದ ಚರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ಅಪ್ಪಜ್ಜಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಕಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತು ಭಾಷೆ ಪಂಡ ಭಾಷೆ ಅತ್ತು ಪಾತ್ರನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆಡು ರಡ್ ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುಂಡು ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರೆ ಸಾಧ್ಯ ಕಲ್ಚರ್ ಒಪ್ಪಂದ ಭಾಷೆ ಪಾತ್ರನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಯಾಗ ಬರ್ಪುಜಿ ಬಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರ ಜಾವೇನ್ ಅವು ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ ದಾಯ ಮಲ್ಪಡು ಪಂಡ ಅವು ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಬಾರಿ ಬಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪುನಂಚಿನ ಅಗತ್ಯ ನಂಗೆ ಮನಸ್ಸುಂಡು ಅಂಡ ಖಂಡಿತವಾದ್ಲ ಇತ್ತೆ ಇತ್ತದ ಕಾಲ ಅಂದ ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಐತ ಮೂಲಕ ಅವನ ಔಪಚಾರಿಕವಾಯಿನಂಚಿನ ಒಂಜಿ ಶಿಕ್ಷಣ ತಿಕೊಂದಿತ್ತು ನಂಕ ಅಂಡ ಇತ್ತೆ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಆದ ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆಯ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವರ ಸಾಧ್ಯ ಆಪಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೇನು ನಮ್ಮ ತೆರೆಯ ನೋಡಾಪಣು ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆ ಆದ ತುಳುನು ನಮ್ಮ ದೇವಡುಂದಾಣ ಅವನ ಪಠ್ಯೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡೂ ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲೇ ಅಂಚಾದ ಭಾರಿ ಅಗತ್ಯ ಅವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ 5 ದುಮ್ಮೆ ಮೈಂಡ್ ಸೆಟ್ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪುವ ಅಂಚ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳ್ದಿನಾರ ಎಡ್ಡೆಂದ ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರ್ ಹಾಳೆಂದ ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವನ್ಪ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ 5ನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನಿ ಬಂಡ 51 ಐದು ಜಾಸ್ತಿ ಮಾರ್ಕ್ ತಿಕ್ಕಿದ್ರು ಜಂಕ್ ಬಾಕಿ ಡೇಟ್ ಪೂರ 89, 91, 92 ತಿಕ್ಕಿದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಪ್ಪು ಬಾಕಿ ಸಬ್ಜೆಕ್ಟ್ ನಡೆ ಬರೋ ಉಪ್ಪು ಇಂಗ್ಲಿಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತನು ಎನ್ನ ಮನಸ್ಸಿಗೆ ಪೋದು ಬಿಡ್ತನು ಒಂಜಿ ರೀತಿದ ಕೀಳರಿಮೆ ಅಂಕ ಪಂಡ ಇಂಗ್ಲಿಷ್ ಎಂಕ್ ಬರ್ಪುಜಿ ಇಂಗ್ಲಿಷ್ ಎಂಕ್ ಕಲ್ಪರ ಸಾಧ್ಯ ಇಜ್ಜಿ ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ಉಲಾ ಇತ್ತಂಡ್ ಆ ಕೀಳರಿಮೆ ದಾದಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ ನೆನಪಾಪುಜಿ ಏ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿ ಹೊಂದಿತ್ತಂಡ್ ಪರಿಣಾಮ ದಾದ ಅಂಡ್ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ ಅಂಡ ಯಾನೇಪ ರಿಸರ್ಚ್ಗೆ ಬತ್ತನ ಸಂಶೋಧನೆಗೆ ಬತ್ತನ ಅಪಗ ಎನ್ನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು ತುಳುನಾಡದ ಗೊಬ್ಬುಲು ಐಕಬೋಡ ಆಯ್ನ ಪುಸ್ತಕ ಇಂಗ್ಲಿಷ್ ಡೇಪು ಜಾಸ್ತಿ ಅಪ್ಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಆ ಕಾಲೋಡು ಸಂಪತ್ತೈನ ಇಸ್ವೀಡ ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಅಪಗ ಏನ ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋಡೇ ಆಂಡ್ ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೇ ಆಂಡ್ ಅಪ್ಪಗೆ ಹೆಂಗ್ ಗೊತ್ತಾಂಡ ಎಂಚಿನ ಬಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್ ಏತು ಪೊರ್ಲದ ಭಾಷೆ ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ ಏತು ಸುಲಭದ ಭಾಷೆ ಪಂತಿನ ಅರ್ಥ ಅಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹೆಂಕ್ ಮುಟ್ಟ ಬತ್ತಂಡ್ ಯಾನ್ ದಯಗುನೇನ್ ಪಂತ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು ಎತೋ ಜನ ಎತೋ ಜನಕ್ಲೆಗ್ ಕೆಲವು ವಿಚಾರ ಗೊತ್ತುಜ್ಜಿ ಅವು ದಾದ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ ಆ ಸ್ಪಷ್ಟ ಕಲ್ಪನೆ ಬತ್ತು ನಿಂದಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು ಉರೀ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು ತುಳುಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು ಇತ್ತೆನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡ್ ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು ತುಳು ಲಿಪಿಟ್ ಬರತಿನ ಸುಮಾರು 3000 ಬರವು ಉಂಡುಗೆ ತುಳು ಲಿಪಿಟ್ ಬಂಡ ತುಳುತ ಅತ್ತವ್ ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು ಬೇತ ಬೇತ ಭಾಷೆಗೆ ಉಪ್ಪು ಸಂಸ್ಕೃತ ಉಪ್ಪು ಒವೇ ಉಪ್ಪು ಲಿಪಿ ಮಾತ್ರ ತುಳು ಅಂಚಾದಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವು ಉಂಡುಗೆ ಅಂಚ

ಮತ್ತು ಕ್ರೈಸ್ತ ಗೀತೆಗಳನ್ನು ಬರೆಯರು. ಐದು ಪಕ್ಕ ತುಳುಟು ದುಂಬಳ ಪಠ್ಯ ರಚನೆ ಮಲ್ತಾರೆ. ಒಂದು ಬಹಳ ಮುಖ್ಯ ತುಳುಟು ಪಠ್ಯ ರಚನೆ ಮಲ್ದರ ಹಾಕಲು ತುಳು ಪಠ್ಯ ರಚನೆ ಕ್ರೈಸ್ತ ಮಿಷನರದ ಹಾಕಲೇ ಮಲ್ದಾರೆ. ತುಳು ಕಲ್ಪಾವಡು ಬಂದಿದ ಅವನಿಗೆ ಕಲ್ಪನೆ ಆಕಲೆ ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ನಂಗಿಂತ ಇಂಚೋ 2010 ಬತ್ತಿನ ಇರ್ದಾಂದಲ್ಲ ಐದು ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ಅಂಚಾದಪ್ಪನಾಗ ಮಿಷನರದ ಹಾಕಲು ಆ ಕಲ್ಪನೆ ಸುರುಟೆ ಕೊಡ್ತಾರೆ. 1253 ಬೊಕ್ಕ ಉನ್ನೊಂದು ತುಗರ ಸಾಧ್ಯ ನಮ್ಮ ತುಳುಟು ಬೊಡಾಯನಾತ್ ಬರತಿನ ನಮ್ಮ ತುಗರ ಸಾಧ್ಯ. ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದ್ದೇನೆ. ತುಳುತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನಲ್ನ ಒಂಜಿ ಕೃತಿ 32 ಭೂತೋಲ್ನ ಕಥೆನ ಆರ್ ಬರೆತೇರಾಯ್ತು. ದೇವಿಲ್ ವರ್ಷಿಪ್ ಆಫ್ ತುಳುವಾ ಅನ್ ಇಂಗ್ಲಿಷ್ ಬರೆತೇರು. ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರದ ಕುಲ್ಲ ಮಲ್ತಿನ ನಮ್ಮ ತುವರ ಸಾಧ್ಯ. ಇದು ಬಹಳ ಮುಖ್ಯವಾಯನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರಣ 1930 ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರನ್ನ ಅಂಡ ತುಳು ಚಳವಳಿ ಪಂಪಿನ ಅಂಚನ ಒಂದು ಕಲ್ಪನೆ ಬರ್ಪೋಡು. 1900 US ಪಣಿಯಾಡ್ಯರ್ನ ನೇತೃತ್ವಡು ಕಿಲ್ಲರ್ ಇತ್ತರು. ಐದು ಪಕ್ಕ ಸುಮಾರು ಜನ ತುಳುವೇರ್ ಇತ್ತರು ಪೊಳಲಿ ಶಿನಪಾಯಗಡರ್ ಇತ್ತರು ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿನ ಅಕಲು ಒಂದು ಪಂಪೇರು ಒಂದು ಪಾತ್ರ ಬಂದ್ಪೇರು ಕೆಲವರು ಎನ್ನದರ್ ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪನು ಕೊಂಕಣದ ವಿರುದ್ಧ ಅಂದು ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪನು ಕನ್ನಡದ ವಿರುದ್ಧ ಅಂದು ಆಂಡ ಎಂಕುಳು ಕನ್ನಡದ ವಿರುದ್ಧ ಲಾತ್ ತುಳುತ್ತ ವಿರುದ್ಧ ಲಾತ್ ಎಂಕುಳು ಕೆಲಸ ಮಲ್ಪನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚಿಡುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಣು ಬಹಳ ಪ್ರೀತಿದ ಪನಡುಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರೆ ಆಪಣು ಶಕ್ತಿ ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ ಅಂಚಾದ ಪುನಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳು ತುಳುಟೆ ಭಾಷಣ ಮಲ್ತೇರು. ಐದು ಪಕ್ಕ ತುಳುಟು ಬರೆಪಿನ ಅಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು. ತುಳು ಕಲ್ಪಾವಲೋಚನ ಕೆಲಸ ಮಾಡ್ತಾರೆ. ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತಮೇತೆ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ್ಮ ಸ್ವಾತಂತ್ರ್ಯ ಪೂರ್ವಡ ತುಗರ ಸಾಧ್ಯ ಬಹುಶಃ ಐಕಿಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೇ ಆದುಪ್ತು ನಿಕ ಒಂಜಿ ಪಾತ್ರ ಯಾನು ಪಂಡ್ರ ಮೂಲು ಇಷ್ಟಪಡತೆ ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ ಕನ್ನಡ ಸಂಸ್ಕೃತಿ ಪಂಡ ಕನ್ನಡ ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟಣ ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ ಏನು ಚಾಲ. ಆದ್ರೀಗ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ, ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿ

ಕೇಳುಗರೇ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನ ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ BR ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ, ಮೀನೊಂದು ಮಿಂಚಿ ಓಡಾಡಿದೆ.

ಇದುವರೆಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
8: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
7: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
8: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
7: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
9: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ, ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
10: ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ, ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. 17 ವರ್ಷ ಪಂಡಿತ ಬೇರೆ ಮಿತ್ತ

ಅದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟ ಅದು ಜತ್ತಿನ ಅರ್ಪಣಿದ್ದೆ ಅಂಚ ದೇಶ ಎದ್ದು ಬಂತಿ ಮಾತಿರ್ಲ ಬಲಿ ಗುಂಡ ಬರ್ಲಿ ಏನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿರ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಚೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನ್ ಅವಾಗ್ಲೇ ಹೇಳ್ದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಗುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮುಟ್ಟೋದ್ರಿಂದ
2: ಬರೋದಿಲ್ಲ,
1: ಕೈ ಕುಲ್ಕೋದ್ರಿಂದ
2: ಬರೋದಿಲ್ಲ,
1: ಹಪ್ಕೊಳ್ಳೋದ್ರಿಂದ
2: ಬರೋದಿಲ್ಲ,
1: ಮುದ್ದು ಮಾಡೋದ್ರಿಂದ
2: ಬರೋದಿಲ್ಲ,
1: ಜೊತೆಲೆ ಊಟ ಮಾಡೋದ್ರಿಂದ
2: ಬರೋದಿಲ್ಲ,
1: ಸೊಳ್ಳೆ ಕೀಟ ಕಚ್ಚೋದ್ರಿಂದ
2: ಬರೋದಿಲ್ಲ,
1: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
2: ಬರೋದಿಲ್ಲ,
1: ಕೆಮ್ಮು ಸೀನೋದ್ರಿಂದ
2: ಬರೋದಿಲ್ಲ,
1: ಒಂದೇ ಶೌಚಾಲಯ ಬಳಸೋದ್ರಿಂದ
2: ಬರೋದಿಲ್ಲ.
1: ಅಯ್ಯೋ ಏನು ಬರೋದಿಲ್ಲ,
3: HIV AIDS ಬರೋದಿಲ್ಲ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
4: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
3: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
4: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
3: ಅದು ಕೂಡ ಸಂಪೂರ್ಣ ಉಚಿತವಾಗಿ.
4: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ, ಉತ್ತಮ ಸಮಾಜ.
3: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
4: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
5: కృషి
6: జాగద
5: మన్ను
6: పరీక్ష
5: మల్దారా
6: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದೇರು.
5: ಶೇಖರ ಅವು ಓಲ್ ಮಲ್ಪೇರಿಯ
6: ಅವು ನಮ್ಮ ಉಜಿರೆಡೆ ಉಂಡಿ.
7: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುವುದಿಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.
8: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
9: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
10: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
9: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
11: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
12: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ, ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ, ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
13: ಮದ್ಯಪಾನ ಚಟದಿಂದ ದೂರ ಇರಿ, ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ, ರೇಡಿಯೋ ನಿನಾದ 90.4 FM.
14: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ,
0: ಮನದ ಗದುಬು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.